ಸ್ನೇಹಿತರೆ, ಶುಭೋದಯ, ಶುಭ ಮುಂಜಾನೆ. ಸಮಯ ಸರಿಯಾಗಿ 5:58. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 12ನೇ ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 3ನೇ ತಾರೀಕು ಗುರುವಾರ. ಇದೀಗ ಸಮಯ ಸರಿಯಾಗಿ 5:58.39 ಇದೆ. ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಎಲ್ಲ ಕೇಳುಗರಿಗೂ ಮಧು ಚೈತ್ರ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 6:01. ಇದು ಎಫ್ಎಂ ರೈನ್ಬೋ, ಸದಾ ನಿಮ್ಮ ಸಂಗಾತಿಯಾಗಿ ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು.
2: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: ಆಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿಹಳು,
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಸಮಯ ಸರಿಯಾಗಿ 6:12 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾದಾರ್ಜನೆ ಕಾರ್ಯಕ್ರಮಕ್ಕೆ

ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಭಕ್ತಿಗೀತೆಗಳನ್ನ ಕೇಳ್ತಾ ಸಾಕ್ತೀವಿ ನಾಗದಾರ್ಚನೆಯ ಈ ಮೊದಲ ಭಾಗದಲ್ಲಿ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3 ಸಮಯ ಸರಿಯಾಗಿ 6:30 ಇನ್ನು ಇದೀಗ ಸಿನಿಮಾ ಭಕ್ತಿ ಗೀತೆಗಳನ್ನ ಕೇಳುವಂತಹ ಸಮಯ ಇದು ನಾದಾರ್ಚನೆ ಕಾರ್ಯಕ್ರಮದಲ್ಲಿ.

0: ಸ್ನೇಹಿತರೆ, ಇದೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿಜಯಕುಮಾರ್, ಎಸ್ ಮಳಿಮಠ್ ಭಾರತೀಯ ನ್ಯಾಯಾಂಗದಲ್ಲಿ ಬಹಳ ದೊಡ್ಡ ಹೆಸರು. ಕೇರಳ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದವರು, ಕೇಂದ್ರ ಆಡಳಿತ ನ್ಯಾಯಮಂಡಳಿ ಇದರ ಅಧ್ಯಕ್ಷರಾಗಿದ್ದರು, ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿದ್ದರು, ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆ, ಕ್ರಿಮಿನಲ್ ಕಾನೂನುಗಳ ಸುಧಾರಣೆ ಮಾಡಿದವರು ವಿಜಯಕುಮಾರ್ ಎಸ್ ಮಳಿಮಠ್, ವಿಎಸ್ ಮಳಿಮಠ್.
2: ನಾನು ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ, ಆದರೆ ನಮ್ಮ ಮೂಲ ಊರು ಅಥವಾ ಹಳ್ಳಿ ಮರೇವಾಡ. ಧಾರವಾಡದಿಂದ ಒಂದು 6 ಮೈಲಿಗೆ ದೂರ ಅಲ್ಲಿ ಹಳ್ಳಿ ಇದೆ. ಅಲ್ಲಿ ನಮ್ಮ ಹಿರಿಯರು ಅವ್ರಿಗಿಂತ 2 ತಲೆ 3 ತಲೆಯಿಂದ ಅಲ್ಲಿ ವಾಸ ಮಾಡಿಕೊಂಡು ಅಲ್ಲಿಂದ ಇದ್ದಂಥವ್ರು, ನಾವು ಅಲ್ಲಿಂದ ಬಂದವರು. ಆದರೆ ನಮ್ಮ ತಂದೆಯವರು ಧಾರವಾಡದಲ್ಲಿ ವಕೀಲಿ ಮಾಡ್ತಾ ಇದ್ದರು, ಆದ್ದರಿಂದ ಅಲ್ಲಿಯೇ ಅವರು ನೆಲೆಸಿದರು. ನಮ್ಮ ತಾಯಿ ಹುಬ್ಬಳ್ಳಿಯವರಾದ್ದರಿಂದ ನಾನು ಹುಬ್ಬಳ್ಳಿಯಲ್ಲಿ ಜನಿಸಿದೆ. ನಮ್ಮ ತಂದೆಯವರು ಭಾಳ ದೊಡ್ಡ ವಕೀಲರು ಇದ್ದರು, ಮುಂದೆ ನ್ಯಾಯಾಧೀಶರಾದರು, ಜಿಲ್ಲಾ ನ್ಯಾಯಾಧೀಶರಾದರು, ಆಮೇಲೆ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರು ಆಗಿ ಆಮೇಲೆ ಅವರು ನಿವೃತ್ತರಾದರು. ಹೀಗಾಗಿ ನಮ್ಮ ಮನೆಯಲ್ಲಿ ಪಕ್ಷಕಾರ ಬರೋದು, ಒಂದೊಂದು ಸಲ ನಾನು ಅವ್ರ ಸಂಗಡ ಕೋರ್ಟಿಗೆ ಹೋಗಿ ಅವರ ಆರ್ಗ್ಯುಮೆಂಟ್ ಕೇಳೋದು, ಆ ಪ್ರಭಾವ ನನ್ನ ಮೇಲೆ ಬೇರೆ ಬೇರೆ. ನಾವು ಹುಟ್ಟಿ ಬೆಳೆದದ್ದು ಈ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ, ಅದು ನನಗೆ ಬಹಳ ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ನಾವು ಹುಟ್ಟಿ ಬೆಳೆದಾಗಿನಿಂದ ಗಾಂಧೀಜಿಯವರ, ನೆಹರು ಅವರ, ಸುಭಾಷ್ ಚಂದ್ರ ಬೋಸ್ ಅವರ ಇಂಥವರ ಮಾತುಗಳನ್ನು ಕೇಳ್ಕೊತ, ಸ್ವಾತಂತ್ರ್ಯದ ಬಗ್ಗೆ, ದೇಶದ ಅಭಿಮಾನದ ಬಗ್ಗೆ, ತ್ಯಾಗ ಬುದ್ಧಿಯ ಬಗ್ಗೆ, ಒಳ್ಳೆಯತನದ ಬಗ್ಗೆ, ಮತ್ತು ಟ್ರುತ್ ಆ್ಯಂಡ್ ನಾನ್ ವೈಲೆನ್ಸ್, ಸತ್ಯ ಅಹಿಂಸೆಯ ಆಧಾರದ ಮೇಲೆ, ಇವು ನಮಗೆ ಸಣ್ಣ ಮಕ್ಕಳಿದ್ದಾಗ ನಮ್ಮಲ್ಲಿ ಇವನ್ನ ಕೇಳಿ ಕೇಳಿ ಆ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದನೆಲ್ಲ, ಎಷ್ಟು ಪುಣ್ಯವಂತ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಮಾತು ನನಗೆ ನೆನಪಿದೆ, ಏನಂದರೆ ನಾನು ಅಲ್ಲಿ ಓದುವಾಗ 4ನೇ ತರಗತಿಯಲ್ಲ 3ನೇ ತರಗತಿಯಲ್ಲಿ ಇದ್ದೆ. ಅಲ್ಲಿ ಇಡುಗುಂಜಿ ಅಂತ, ಶ್ರೀಮತಿ ಇಡುಗುಂಜಿ ಅಂತ ಒಬ್ಬರು, ಅವರು ಈ ಮಂಗಳೂರು ಕಡೆಯವರು, ಸಾರಸ್ವತ ಹೆಣ್ಮಗಳು, ಅವರು ನಮ್ಮ ಗುರುಗಳು. ಆವಾಗ ಸುಭಾಷ್ ಚಂದ್ರ ಬೋಸ್ ಅವರು ಧಾರವಾಡಕ್ಕೆ ಭೇಟಿ ಕೊಟ್ಟರು. ಅದು ಯಾಕೆ ಇವ್ರ ಮನೆಯಲ್ಲಿ ಇರೋ ವ್ಯವಸ್ಥೆ ಆಯಿತು ನನಗೆ ಗೊತ್ತಿಲ್ಲ. ನಮ್ಮ ಟೀಚರ್ ಮನೆಯಲ್ಲಿ ಅವರಿಗೆ ಇರೋ ಫಂಕ್ಷನಿಗೆ ಬಂದಾಗ ಇರೋ ವ್ಯವಸ್ಥೆ ಇತ್ತು. ಅವರು ತಮ್ಮ ಸಹಾಯಕ್ಕೆ ಅಂತ ಒಬ್ಬರು ವಾಲಂಟಿಯರ್ನ ಅವರು ಆರಿಸಿದರು, ಅದರಲ್ಲಿ ನಾನೊಬ್ಬ ಅಂತ ಅದೃಷ್ಟ. ಆಮೇಲೆ ಅದನ್ನು ಮಾಡಿಸಿ ನನಗೆಲ್ಲ ಹೇಳಿದರು, ಹೀಗೆ ಮಾಡಬೇಕು, ನೀನು ಹೀಗೆ ಮಾಡಬೇಕು, ಅವ್ರ ರೂಮ್ನಲ್ಲಿದ್ದರೆ ಹೊರಗೆ ನಿಲ್ಲಬೇಕು, ಯಾರಾದರೂ ಬಂದರೆ ಚೀಟಿ ತೊಗೊಂಡು ಬಂದು ಒಳಗೆ ಕೊಡಬೇಕು, ಅವ್ರು ಹೇಳಿದರೆ ಅವ್ರನ್ನ ಒಳಗೆ ಬಿಡಬೇಕು, ಅವ್ರು ನೀರು ತಂದು ಕೇಳಿದ್ರೆ ನೀರು ಕೊಡಬೇಕು, ಅದನ್ನು ಕೇಳಿದರೆ ಮಾಡಬೇಕು, ಅದನ್ನೆಲ್ಲ ನಮಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದರು. ಅದು ಏನೋ ಆ ಉತ್ಸಾಹ. ನಾವು ವಾಲಂಟಿಯರ್ ಅಲ್ಲ, ನಾವು ಸುಭಾಷ್ ಚಂದ್ರ ಬೋಸ್ ಹಿಂದೆಲೇ ಇರೋದು, ಯಾವತ್ತು ನನಗೆ ಹೇಳಿಬಿಟ್ಟಿದ್ರು ನಮ್ಮ ಟೀಚರು, ಅವ್ರ ಹಿಂದೆ ಇರೋದು. ಈ ಆಗಿನ ಕಾರ್ಗಳು ಮೇಲೆ ಟಾಪ್ ಇರ್ತಿರಲಿಲ್ಲ, ಬಟ್ಟೆ ಟಾಪ್ ಇರ್ತಿತ್ತು, ಅದನ್ನು ಓಪನ್ ಮಾಡಿ ಮಡಿಸಿಬಿಟ್ಟು ಸುಭಾಷ್ ಚಂದ್ರವರು ಆ ಸ್ಟೇಷನ್ನಿಂದಲೇ ಅದರಲ್ಲಿ ಎದ್ದು ನಿಂತು ಇದಕ್ಕೆ ಹೋಗೋದು. ಆವಾಗ ಹಿಂದಕ್ಕೆ ಲಗೇಜ್ ಇಡೋದಕ್ಕೆ ಅಂತ ಒಂದು ಪ್ಲಾಟ್ಫಾರ್ಮ್ ಇತ್ತು, ಅದ್ರ ಮೇಲೆ ನಾವು ನಿಂತ್ಕೊಳ್ಳೋದು, ಅದ್ರ ಮುಂದೆ ಇಟ್ಕೊಂಡು ಒಂದು ಅವನೊಬ್ಬನ ಕಡೆ ನಾನು ಒಂದು ಕಡೆ. ಆ ಸುಭಾಷ್ ಚಂದ್ರಿಗೆ ಆ ಅಭಿಮಾನ ಇತ್ತು.

0: ಇಲ್ಲ ನಮಗಂತೂ ಅದು ಏನೋ ಸುಭಾಷ್ ಚಂದ್ರಕ್ಕಿಂತ ದೊಡ್ಡವರು ಅನ್ನುವಂಥ ಭಾವನೆ ನಮಗೆ ಅವ್ರ ಹಿಂದೆ ನಾವು ಹೊಡ್ಕೊಂಡು. ಅದು ನನಗೆ ಅದು ಇಷ್ಟೊಂದು ಅಚ್ಚುಮಚ್ಚಾಗಿ ನನಗೆ ಮನಸ್ಸಿನಲ್ಲಿ ಅದು ಆಮೇಲೆ ಅವ್ರನ್ನ ನೋಡಿಕೊಂಡದ್ದು, ಆಮೇಲೆ ಕಡಪಾ ಮೈದಾನದಲ್ಲಿ ಅವ್ರ ಭಾಷಣ ಕೇಳಿದ್ದು, ಭಾಷಣ ಕೇಳುವಾಗ ಅವ್ರ ಹಿಂದೆ ನಾವು ಎಷ್ಟು ಶಿಸ್ತಿನಿಂದ ಏನು ನಮ್ಮಿಂದ ಏನು ಚ್ಯುತಿ ಆಗಬಾರದು ಅನ್ನುವಂಥ ಒಂದು ದಕ್ಷತೆಯಿಂದ. ಆಮೇಲೆ ಏನಾಯ್ತು ರೀ ಅಂದರೆ ನಾನು ನ್ಯಾಯಾಧೀಶ ಆದಮೇಲೆ ಬ್ಯಾಡ್ಗಿ ಅಂತ ಒಂದು ಊರಿದೆ, ಅಲ್ಲಿ ಹೊಸದಾಗಿ ನ್ಯಾಯಾಲಯ ಸ್ಥಾಪಿಸುವ ಪ್ರಸಂಗ ಬಂತು. ಆವಾಗ ಅದು ಕಟ್ಟಡ ಇರಲಿಲ್ಲ, ಅದಕ್ಕೆ ಬ್ಯಾಡ್ಗಿಯಲ್ಲಿ ಅಂತ ಟ್ರಾವೆಲರ್ಸ್ ಬಂಗ್ಲೆ ಅಥವಾ ಅಂತ ಏನಂತಾರಲ್ಲ ಸರ್ಕಾರಿ ಬಂಗ್ಲೆ, ಅದನ್ನೇ ಕೋರ್ಟ್ಗೆ ಕೊಟ್ಟಿದ್ರು. ಆ ಕೋರ್ಟ್ಗೆ ಯಾವ ಬಂದಿದ್ರಲ್ಲ ಸುಭಾಷ್ ಚಂದ್ರ ಬಂದವರು, ಆವಾಗ ಬ್ಯಾಡ್ಗಿಗೂ ಹೋಗಿ ಭೇಟಿ ಕೊಟ್ಟು ಆ ಟ್ರಾವೆಲರ್ಸ್ ಬಂಗ್ಲೆನಲ್ಲಿ ಅವರು ಇಳ್ಕೊಂಡಿದ್ದರು. ಅದು ಅದನ್ನಲ್ಲಿ ಲೇಖ ಇದೆ, ಅದರಲ್ಲಿ ಗೋಡೆ ಮೇಲೆ ಅಲ್ಲಿ ಬರೆದಿದೆ. ತಿರುಗಿ ಆ ಕೋರ್ಟನ್ನು ಉದ್ಘಾಟನೆ ಮಾಡೋದಕ್ಕೆ ನಾನು ಚೀಫ್ ಜಸ್ಟಿಸ್ ಆಗಿ ಅಲ್ಲಿ ಹೋಗಿದ್ದೆ. ಅವಾಗ ಇದನ್ನು ನೆನಪು ಮಾಡಿಕೊಂಡು ಎಷ್ಟು ಪುಣ್ಯವಂತ ನಾನು ಇದು ಮಾತು ಹೇಳಿದ್ದೇನೆ. ಇದು ನಮ್ಮ ವೆಂಕಟೇಶ್ ಕುಲಕರ್ಣಿಯವರು ಅದನ್ನು ತಮ್ಮ ಪುಸ್ತಕದಲ್ಲಿ ಅದನ್ನು ವಿಶೇಷವಾಗಿ ಮಾಡಿದ್ದಾರೆ. ಇದು 1937.
1: ಕನ್ನಡ ರತ್ನ ಭಂಡಾರದಲ್ಲಿ ನ್ಯಾಯಮೂರ್ತಿ ವಿಎಸ್ ಮಳಿಮಠ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಕಾಶವಾಣಿಯ 90 ವರ್ಷದ ಪಯಣ
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಮುಂಬೆಳಗನೇಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ. 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೈಗಾರಿಕಾ ಕ್ಷೇತ್ರದಲ್ಲಿ ಒಟ್ಟು 29,679 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 9 ಹೊಸ ಮತ್ತು ಹೆಚ್ಚುವರಿ ಹೂಡಿಕೆಯ 8 ಯೋಜನಾ ಪ್ರಸ್ತಾವಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. ಈ ಯೋಜನೆಗಳಿಂದ ಒಟ್ಟಾರೆ 66,360 ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಕೈಗಾರಿಕೆಗಳಿಗೆ ಪರವಾನಿಗೆ ನೀಡುವ ಯೋಜನಾ ವರದಿಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಯೋಜನೆಗೆ ಪರವಾನಿಗೆ ಪೂರ್ವದಲ್ಲಿ ಆಡಿಟ್ ಕಡ್ಡಾಯವಾಗಿ ನಡೆಸಬೇಕು. ಇದಕ್ಕಾಗಿ ಹೊಸ ಆಡಿಟ್ ತಂಡವನ್ನು ರಚಿಸಬೇಕು ಎಂದು ಮುಖ್ಯಮಂತ್ರಿ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೈಗಾರಿಕಾ ನೀತಿಯಲ್ಲಿನ ಎಲ್ಲ ಅಂಶಗಳನ್ನು ಸಮರ್ಪಕವಾಗಿ ಅನುಸರಿಸಬೇಕು. ಕೈಗಾರಿಕೆಗಳ ಸ್ಥಾಪನೆ ಮತ್ತು ವಿಸ್ತರಣೆಗೆ ಉತ್ತೇಜನ ನೀಡಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮಹಿಳೆಯರು ಸವಾಲುಗಳನ್ನು ಮೆಟ್ಟಿ ಉದ್ದಿಮೆ ಕಟ್ಟುವ ಮನೋಭಾವ ಉಳ್ಳವರು ಹಾಗೂ ಉತ್ತಮ ಚಿಂತಕರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಹಿಳಾ ಉದ್ಯಮಿಗಳ ದಿನದ 5ನೇ ಆವೃತ್ತಿ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಯಿಂದ ಸಂಸತ್ತಿನವರೆಗೆ ಮಹಿಳಾ ನಾಯಕತ್ವದ ಅಗತ್ಯವಿದೆ. ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದರು. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಕುಟುಂಬದ ಕಣ್ಣು ಎಂದು ಭಾವಿಸಲಾಗುತ್ತದೆ. ಮಹಿಳಾ ಉದ್ಯಮಿಗಳು ರಾಜ್ಯದ ಅಭಿವೃದ್ಧಿಯ ಪಥದಲ್ಲಿ ಭಾಗಿಗಳಾಗಬೇಕು. ಸಮಾಜದ ಜವಾಬ್ದಾರಿಯನ್ನು ಹೊರುವ ಮಹಿಳಾ ಉದ್ದಿಮೆದಾರರಿಗೆ ತಮ್ಮ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು. ಇಂದು ಚಿತ್ರದುರ್ಗ ಜಿಲ್ಲೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಲಿದ್ದಾರೆ. ರಾಜ್ಯಪಾಲರು ಬೆಳಗ್ಗೆ 11 ಗಂಟೆಗೆ ಹಿರಿಯೂರು ತಾಲೂಕಿನ ಹೊಸಯಳನಾಡು ಗ್ರಾಮಕ್ಕೆ ಆಗಮಿಸಲಿದ್ದು 11:30ಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಶಾಲಾ ಕೊಠಡಿಗಳು, ಪ್ರಾರ್ಥನಾ ಮಂದಿರ ಹಾಗೂ ಕುಟೀರಗಳನ್ನು ಉದ್ಘಾಟಿಸಲಿದ್ದಾರೆ. ಶಾಲೆಯ ಸುಜ್ಞಾನ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ, ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ, ಸಂಸದ ಗೋವಿಂದ ಎಂ ಕಾರಜೋಳ್ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯಪಾಲರ ಭೇಟಿ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆ

0: ಕೈಗೊಂಡಿದೆ. ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಭೀಕರ ಬರಗಾಲ ಎದುರಾಗಿದೆ. ಸೆಪ್ಟೆಂಬರ್ 15ನೇ ತಾರೀಖಿನವರೆಗೆ ಬರ ವೀಕ್ಷಣೆ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಾಮರಾಜನಗರ ತಾಲೂಕಿನ ಮಲಿಯೂರು ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೂ ಬರ ಪರಿಶೀಲನೆ ನಡೆಸಲಾಗುವುದು. ಕಳೆದ ವರ್ಷ ಬರದಿಂದ ರಾಜ್ಯ 39,000 ಕೋಟಿ ರೂಪಾಯಿಗಳಷ್ಟು ಬೆಳೆ ಹಾನಿ ಅನುಭವಿಸಿತ್ತು. ಈ ಬಾರಿ ಕೂಡ ರಾಜ್ಯದಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿ ಇದ್ದು ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಹಾಗೂ ದೇಶದಲ್ಲಿ 9ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯು ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಯೋಜನೆಯಾಗಿದೆ ಎಂದರು. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ಇಂದು ಗಂಗಾವಳಿ ಕರಾವಳಿ ಉಳಿಸಿ ಜಾಗೃತಿ ಅಭಿಯಾನದ ಭಾಗವಾಗಿ ಕಾರವಾರ ಅಂಕೋಲಾ ಗೋಕರ್ಣ ಚಲೋ ಜಾಥಾ ಆಯೋಜಿತವಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಗೋಕರ್ಣದ ಜನತೆ ಜೊತೆ ಜಾಥಾ ತಂಡ ಅಲ್ಲಿನ ಗ್ರಾಮ ಪಂಚಾಯಿತಿಗೆ ಹಕ್ಕೊತ್ತಾಯ ಸಲ್ಲಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಸಂಚಾಲಕರಾದ ಗಣಪತಿ ಕೆ ಬಿಸ್ಲಕೊಪ್ಪ.
1: ಈ ಜಾಥಾದ ಮುಖ್ಯ ಉದ್ದೇಶ ಏನಂತ ಕೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಗಂಗಾವಳಿ ಅಘನಾಶಿನಿ ನದಿ ತಿರುವು ಯೋಜನೆಗಳನ್ನ ಸರ್ಕಾರವು ಕೈಬಿಡಬೇಕು ಎಂದು ಆಗ್ರಹಿಸಿ ಜಾಥಾ ಹಕ್ಕೊತ್ತಾಯ ಹೋರಾಟ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಜನತೆಗೆ ಕರೆ ಕೊಡುವುದೇನೆಂದ್ರೆ, ಕಾರವಾರ ಅಂಕೋಲಾ ಗೋಕರ್ಣ ಯಲ್ಲಾಪುರ ಶಿರಸಿ ಸಿದ್ದಾಪುರ ಕುಮಟಾ ತಾಲೂಕುಗಳ ಸಾಮಾಜಿಕ ಮುಖಂಡರು, ಪರಿಸರ ಸಂಘ ಸಂಸ್ಥೆಗಳು, ರೈತರು, ಮೀನುಗಾರರು, ವನವಾಸಿಗಳು ಜಾಥಾ ಸಭೆಯಲ್ಲಿ ಹಕ್ಕೊತ್ತಾಯ ಮಾಡಲಿದೆ. ತಾವೆಲ್ಲರೂ ಪಾಲ್ಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಋತುಮಾನದ ಇನ್ಫ್ಲುಯೆನ್ಸಾ ಜ್ವರವು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಗಂಭೀರ ಪರಿಣಾಮ ಉಂಟುಮಾಡಬಹುದು. ಹಾಗಾಗಿ ಸಾಂಕ್ರಾಮಿಕ ರೋಗದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಮುನ್ನೆಚ್ಚರಿಕೆ ಕ್ರಮವಹಿಸಿ ಎಂದು ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಷಣ್ಮುಖ್ ನಾಯಕ್ ತಿಳಿಸಿದ್ದಾರೆ. ಸಾಂಕ್ರಾಮಿಕ ರೋಗದ ರಕ್ಷಣೆಗಳ ಕುರಿತು ಸಾರ್ವಜನಿಕರು ಮುನ್ನೆಚ್ಚರಿಕೆಯಾಗಿ ಕೆಲ ಅಂಶಗಳನ್ನು ಕೈಗೊಳ್ಳುವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಸಾಮಾನ್ಯವಾಗಿ ಫ್ಲೂ ಎಂದು ಕರೆಯಲಾಗುವ ಋತುಮಾನದ ಜ್ವರ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಜನವರಿಯಿಂದ ಮಾರ್ಚ್ ಹಾಗೂ ಜುಲೈಯಿಂದ ಸೆಪ್ಟೆಂಬರ್ ವರೆಗೆ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಒಂದು ವೈರಲ್ ಜ್ವರ. ಇದರೊಳಗೆ ರೋಗ ಲಕ್ಷಣಗಳು ಅಂದರೆ ಜ್ವರ, ಕೆಮ್ಮು, ಗಂಟಲು ನೋವು, ಮೈಕೈ ನೋವು ಹಾಗೂ ಉಸಿರಾಟದ ತೊಂದರೆ ಇರ್ತದೆ. ಇದು ಸೆಲ್ಫ್ ಲಿಮಿಟಿಂಗ್ ಇಲ್ನೆಸ್ ಇರ್ತದೆ ಮೆಜಾರಿಟಿ ಕೇಸಸ್ ಅಲ್ಲಿ. ಇಲ್ಲಿ ಹೆಚ್ಚಿನ ಅವೇರ್ನೆಸ್ ಮತ್ತೆ ಪ್ರಿಕಾಷನ್ಸ್ ಬೇಕಾಗಿರೋದು ಸಣ್ಣ ಮಕ್ಕಳು, ಗರ್ಭಿಣಿ ಹೆಣ್ಮಕ್ಳು, ವಯಸ್ಸಾಗಿರೋರು, ಕ್ರಾನಿಕ್ ಡಿಸೀಸ್ ಇಂದ ಸಫರ್ ಆಗ್ತಿರೋರು ಇದರ ಬಗ್ಗೆ ಸ್ವಲ್ಪ ಅವೇರ್ ಇರಬೇಕಾಗ್ತದೆ. ಅವರಿಗೇನಾದರೂ ಉಸಿರಾಟದ ತೊಂದರೆ ಇದ್ರೆ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸ್ಕೋಬೇಕಾಗ್ತದೆ. ಕೇಸಸ್ ಬಂದ ತಕ್ಷಣ IHIP ಪೋರ್ಟಲ್ ಅಲ್ಲಿ ಡೇ ವೈಸ್ ರಿಪೋರ್ಟ್ ಮಾಡಲಿಕ್ಕೂ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಜಿಲ್ಲೆಯಲ್ಲಿ ಇಲ್ಲಿ ತನಕ ನಮಗೆ 17 ಕೇಸಸ್ ಬಂದಿದೆ. ಎಲ್ಲಿನೂ ಕ್ಲಸ್ಟರಿಂಗ್ ಅಥವಾ ಔಟ್ಬ್ರೇಕ್ ತರ ನಮಗೆ ಕಂಡು ಬಂದಿರುವುದಿಲ್ಲ.
0: ರಾಜ್ಯದಲ್ಲಿ ಪ್ರವಾಸೋದ್ಯಮ ಮೂಲಸೌಕರ್ಯವನ್ನು ಬಲಪಡಿಸುವ ಮತ್ತು ಖಾಸಗಿ ಹೂಡಿಕೆಗೆ ಮತ್ತಷ್ಟು ಉತ್ತೇಜಿಸುವ ನಿಟ್ಟನಲ್ಲಿ ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಹೋಟೆಲ್ ವಲಯದ ಹಲವು ಮಹತ್ವದ ಯೋಜನೆಗಳಿಗೆ ಅನುಮೋದನೆ ನೀಡಲಾಯಿತು. ಪ್ರವಾಸೋದ್ಯಮ ನೀತಿಯಡಿ 8 ಪ್ರೀಮಿಯಂ ಮತ್ತು 10 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 18 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಸಭೆಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನೀತಿಯಡಿ 35 ಪ್ರೀಮಿಯಂ ಹಾಗೂ 43 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 78 ಯೋಜನೆಗಳಿಗೆ ತಾತ್ವಿಕ ಅನುಮೋದನೆ ನೀಡಲಾಯಿತು. ಹೊಸ ಹೋಟೆಲ್ ಯೋಜನೆಗಳಿಂದ ಪ್ರವಾಸಿ ತಾಣಗಳಲ್ಲಿ ಗುಣಮಟ್ಟದ ವಸತಿ ಸೌಲಭ್ಯ ಹೆಚ್ಚುವುದರ ಜೊತೆಗೆ ಖಾಸಗಿ ಹೂಡಿಕೆ, ಸ್ಥಳೀಯ ಉದ್ಯೋಗ ಹಾಗೂ ಪ್ರವಾಸೋದ್ಯಮ ಆಧಾರಿತ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ.

ಇದೇ ತಿಂಗಳ 6ರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರ್ಯಾಂಡ್ಸ್ ಗಾಯತ್ರಿ ವಿಹಾರ ಕನ್ವೆನ್ಷನ್ ಸೆಂಟರ್ನಲ್ಲಿ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ನೇರವಾಗಿ ಭಾಗವಹಿಸಲಿದ್ದಾರೆ ಎಂದರು. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿ ತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು, ಕೆಎಫ್ಸಿ ಹಾಗೂ ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಮಾದರಿ ಸಂಗ್ರಹಿಸಲಾಗಿದೆ ಎಂದು ಹೇಳಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಧಾರವಾಡ ತಾಲೂಕಿನ ಧಾರವಾಡ ಹಳಿಯಾಳ ರಾಜ್ಯ ಹೆದ್ದಾರಿ ರಸ್ತೆಯಿಂದ ಬೆನಕನಕಟ್ಟಿ ರಸ್ತೆಯ ಸುಧಾರಣೆ ಹಾಗೂ ಅಭಿವೃದ್ದಿ ಕಾಮಗಾರಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ ಲಾಡ್ ಭೂಮಿ ಪೂಜೆ ನೆರವೇರಿಸಿದರು. ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿಗೆ ದಸರಾ ಕ್ರೀಡಾ ಸ್ಪರ್ಧೆಗಳನ್ನು ನಾಳೆಯಿಂದ ಆಯಾ ತಾಲೂಕುಗಳಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಆಯೋಜಿಸಲಾಗುತ್ತಿದ್ದು, ಜಿಲ್ಲೆಯ ಆಸಕ್ತ ಕ್ರೀಡಾಪಟುಗಳು ದಸರಾ ಕೂಟದಲ್ಲಿ ಭಾಗವಹಿಸಬಹುದಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ, 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಮ್ಯೂಸಿಕಲ್ ಇಯರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಕನ್ನಡದಲ್ಲಿ ಎಷ್ಟೋ ಭಾವಗೀತೆಗಳಿಗೆ ದನಿಯಾದವರು ಜೊತೆಗೆ ಕನ್ನಡಿಗರ ಮನೆಮಾತಾದವರು ಕನ್ನಡಗರ ಹೃದಯವನ್ನು ಗೆದ್ದವರು ಶಿವಮೊಗ್ಗ ಸುಬ್ಬಣ್ಣ ಅವರು. ಕನ್ನಡದ ಕಂಠಸಿರಿಯಾಗಿ ನಮ್ಮ ಜಗದ್ ಹೃದಯವನ್ನು ಆನಂದಮಯಗೊಳಿಸಿದವರು ಶಿವಮೊಗ್ಗ ಸುಬ್ಬಣ್ಣ ಅವರು. ಅವರ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಬಾರಿಸು ಕನ್ನಡ ಡಿಂಡಿಮವ ಹಾಡಿದವರು ಕೂಡ ಇದೇ ಶಿವಮೊಗ್ಗ ಸುಬ್ಬಣ್ಣ ಅವರು. ಅವರ ಆನಂದಮಯ ಈ ಜಗದ್ಹೃದಯ ಹಾಡನ್ನ ಕೇಳ್ತಾ ಇದ್ರೆ ಕೇಳುಗನ ಹೃದಯ ಜಗದಂತರ್ಯಾಮಿಯನ್ನ ಹುಡುಕ್ತಾ ಹೃದಯದ ಆಳಕ್ಕೆ ಇಳಿದು ಮುದ ಅನುಭವಿಸ ಶುರುವಾಗುತ್ತೆ. ನಿನ್ನಡೆಗೆ ಬರುವಾಗ ಸಿಂಗಾರದ ಹೊರೆ ಏಕೆ ಅಂತ ಅವರು ಹಾಡದನ್ನ ಕೇಳಿದಾಗ ಸಿಂಗಾರದ ಹೊರೆ ಉಳಿದು ಮಂತ್ರಗಳ ಮೊರೆ ಉಳಿದು ಪ್ರೇಮದ ಆರತಿ ಹಿಡಿದು ತೇಲಿ ಬರುವೆ ಎಂಬಂತೆ ಜೀವ ಭಾವಗಳು ಸಚ್ಚಿದಾನಂದನ ಕಡೆಗೆ ಧಾವಿಸುವಂತಹ ಅನಂತತೆ ಅದು ಕೊಡುತ್ತೆ. ಇದೊಂದು ಅಪೂರ್ವದ ಇನಿದನಿ ಅಂತಾನೆ.

ಕೃಷ್ಣ ನಮ್ಮ ಈ ಗೋಕುಲಕ್ಕೆ ಬಂದೋದೇಕೆ ಗೊತ್ತೇ. ಶಿವಮೊಗ್ಗ ಸುಬ್ಬಣ್ಣ ಅವರ ಈ ನಿಧನೆಯಲ್ಲಿ ಪ್ರಸಾರ ಆಗ್ತಿದೆ. ಪ್ರಸಾದ ಮಾಡೋಕೆ ಕೇಳಿದ್ದು ನಮ್ಮ ಗುಬ್ಬಜಿ ಮಂಜು. ಥ್ಯಾಂಕ್ ಯು ಮಂಜು ಅಂತ ಹೇಳ್ತಾ ಮತ್ತೆ ಸಾಕಷ್ಟು ಜನರ ಸಂದೇಶ ಇಲ್ಲಿ ಬಂದಿದೆ. ಗಾನಸುಮ ಪಟ್ಟಸೋಮದಹಳ್ಳಿ ಮತ್ತೆ ಆನಂದಮಯ ಈ ಜಗದ್ರದಯ ಹಾಡನ್ನ ಕೇಳಿ ತುಂಬ ಖುಷಿಯಾಯಿತು ಅಂತ ಸುಧಾ ಬೂದಿಹಾಳ್ ಅವರು ಸಂದೇಶನ ಕಳಿಸಿ ಹೇಳ್ತಿದ್ರೆ. ಮಂಜುಳಾ ಮುನಿಯಪ್ಪ, ಸುರೇಶ್ ಬಾಬು ಕೆ ಬಿ ಕದಲೂರಿಂದ, ಮತ್ತೆ ಮಂಡಿಕಲ್ ಕೃಪಾ ಅವರ ಸಂದೇಶ ಕೂಡ ತಲುಪಿದೆ. ಹಾಡುಗಳನ್ನು ಕೇಳಿ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹರೀಶ್ ಮಲ್ಲೇಶ್ವರಂಯಿಂದ, ನಾಗರತ್ನ ರಾಜಾಜಿನಗರದಿಂದ, ಶಿವಗಂಗಾ ಹೆಬ್ಬಾಳದಿಂದ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಗಿನಹಳ್ಳಿಯಿಂದ ಸಂದೇಶನ ಕಳಿಸಿದ್ರೆ ನೀವೆಲ್ಲರಿಗೂ ಧನ್ಯವಾದಗಳು.

0: ನಿಜಕ್ಕೂ ಸುಂದರವಾದ ಗೀತೆ. ಕೃಷ್ಣ ನಮ್ಮ ಈ ಗೋಕುಲಕ್ಕೆ ಬಂದದೇ ಏಕೆ ಗೊತ್ತೇ, ಶಿವಮೊಗ್ಗ ಸುಬ್ಬಣ್ಣ ಅವರ ದನಿಯಲ್ಲಿ ಮೂಡಿಬಂದಂತಹ ಗೀತೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯ ಈ ಗೀತೆಯನ್ನ ಕೇಳಿದ್ರಿ. ಶಿವಮೊಗ್ಗ ಸುಬ್ಬಣ್ಣ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಕನ್ನಡದ ಕಂಠಸಿರಿಯಾಗಿ ನಮ್ಮ ಜಗದ ಹೃದಯವನ್ನ ಆನಂದಗೊಳಿಸಿದವರು ಶಿವಮೊಗ್ಗ ಸುಬ್ಬಣ್ಣ ಅವರು. ಅವರ ಮೂಲ ಹೆಸರು ಜಿ ಸುಬ್ರಹ್ಮಣ್ಯ ಅಂತ ಆಗಿತ್ತು. ಆ ಸುಬ್ರಹ್ಮಣ್ಯ ಅಂತ ಇದ್ದ ಹೆಸರನ್ನ ಮುಂದೆ ಕಂಬಾರರು ಕಾಡು ಕುದುರೆ ಚಿತ್ರದಲ್ಲಿ ಕಾಡು ಕುದುರೆ ಓಡಿ ಬಂದಿತ್ತ ಹಾಡನ್ನ ಹಾಡಿಸುವಾಗ ಇವರ ಹೆಸರನ್ನ ಶಿವಮೊಗ್ಗ ಸುಬ್ಬಣ್ಣ ಅಂತ ಬದಲಾಯಿಸಿದ್ರು. ಸುಬ್ರಹ್ಮಣ್ಯ ಉರ್ಫ್ ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ ರಾಷ್ಟ್ರ ಪ್ರಶಸ್ತಿನೇ ಬಂತು. ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಾದರು ನಮ್ಮ ಶಿವಮೊಗ್ಗ ಸುಬ್ಬಣ್ಣ ಅವರು. ಅವತ್ತಿನ ದಿನಗಳಲ್ಲಿ ವಕೀಲಿ ವೃತ್ತಿಯಲ್ಲಿ ಜಿ ಸುಬ್ರಹ್ಮಣ್ಯ ಆಗಿ ಮತ್ತೆ ಗಾಯನದಲ್ಲಿ ಸುಬ್ಬಣ್ಣ ಆಗಿ ಹೀಗೆ ದ್ವಿಪಾತ್ರ ಡಬಲ್ ಆಕ್ಟಿಂಗ್ ಮಾಡ್ತಾ ಇದ್ದಾಗ ಕೊನೆಗೆ ಅದೊಂಥರ ದ್ವಂದ್ವ ಆಗಿ ಗೊಂದಲ ಆಗಿ ಕೊನೆಗೆ ಅಫಿಡವಿಟ್ ಮಾಡಿಸಿ ಅವರು ಶಿವಮೊಗ್ಗ ಸುಬ್ಬಣ್ಣನೇ ಆದರು ಅನ್ನುವಂತಹ ಒಂದು ವಿಷಯ ಕೂಡ ಇಲ್ಲಿ ಗೊತ್ತಾಗತ್ತೆ. ಸಮಯ 7:33 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ, ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಇಬ್ಬರು ನಾಯಕರು ಚರ್ಚೆ ನಡೆಸಲಿದ್ದಾರೆ. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕೆನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೇವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ನಗರೀಕರಣದಿಂದ ಉಂಟಾಗುವಂತಹ ಸವಾಲುಗಳಾದಂತಹ ಜನಸಂಖ್ಯೆ ಬೆಳವಣಿಗೆ ಮತ್ತು ಭವಿಷ್ಯದ ನೀರಿನ ಅವಶ್ಯಕತೆಗಳ ಬಗ್ಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನಾ ಶಿಬಿರಗಳನ್ನು ಆಯೋಜನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಜಲಶಕ್ತಿ ಸಚಿವಾಲಯ ಆಯೋಜನೆ ಮಾಡಿದಂತಹ 2 ದಿನಗಳ ರಾಷ್ಟೀಯ ನೀರಿನ ಶೃಂಗಸಭೆಯ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೀರು ಉಳಿಸುವ ತಂತ್ರಜ್ಞಾನಗಳನ್ನು ಹೆಚ್ಚು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಭಾರತೀಯ ತಯಾರಕರು ಮತ್ತು ಪಾಲುದಾರರು ಪರಿಣಾಮಕಾರಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡಲು ಜಾಗತಿಕ ಅತ್ಯುತ್ತಮ ಅಭ್ಯಾಸಗಳಿಗೆ ಒಡ್ಡಿಕೊಳ್ಳುವುದೂ ಸೇರಿದಂತೆ ಅದಕ್ಕೆಂದೇ ಮೀಸಲಾದ ಪ್ರದರ್ಶನ ಮತ್ತು ಕಾರ್ಯಾಗಾರಗಳನ್ನು ಆಯೋಜನೆ ಮಾಡುವಂತೆ ಅವರು ನಿರ್ದೇಶಿಸಿದ್ದಾರೆ. ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲು ಜಲ ಉತ್ಸವವನ್ನು ಉತ್ತೇಜಿಸುವಂತೆ ಸಲಹೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕೆರೆಗಳಲ್ಲಿ ಹೂಳು ತೆಗೆಯುವುದನ್ನು ನಿಯಮಿತ ಕಾರ್ಯಕ್ರಮವನ್ನಾಗಿ ಮಾಡಲು ಮತ್ತು ಹೂಳು ತೆಗೆಯಲು ಸ್ಪಷ್ಟ ಮಾನದಂಡಗಳನ್ನು ರೂಪಿಸುವಂತೆ ಕರೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಯಾ ಮತ್ತು ಪೋಲೆಂಡ್ನ ಉಪ ಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವುದು ಡಾ ಎಸ್ ಜೈಶಂಕರ್ ಅವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರಾದೇಶಿಕ ಬೆಳವಣಿಗೆ ಮತ್ತು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯಕ್ಕೂ ಈ ಭೇಟಿ ಅವಕಾಶ ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮುಂದಿನ ವಾರ ಭಾರತದಲ್ಲಿ ನಡೆಯಲಿರುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಈ ವರ್ಷದ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಲಿರುವ ಗುಟೆರಸ್ ಅವರಿಗೆ ಇದು ಭಾರತಕ್ಕೆ 5ನೆಯ ಭೇಟಿಯಾಗಿದ್ದು ಈ ವರ್ಷದ 2ನೆಯ ಪ್ರವಾಸವಾಗಿದೆ. ಇದೇ 12ರಿಂದ ಪ್ರಾರಂಭವಾಗಲಿರುವ ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಹಾಗೂ ಇರಾನ್ ಅಧ್ಯಕ್ಷ ಮಸೂದ್ ಭಾಗಿಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಅವರು ಇಂದು ಮುಂಬೈನಲ್ಲಿ ಬ್ಯಾಂಕ್ ಮತ್ತು ಗ್ರಾಮೀಣ ಜೀವನೋಪಾಯ ಮಿಷನ್ಗಳ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸ್ವಸಹಾಯ ಗುಂಪುಗಳಿಗೆ ಸರಾಸರಿ ವಿತರಣೆಯ ಪ್ರಮಾಣವನ್ನು ಹೆಚ್ಚಿಸಲು ವೈಯಕ್ತಿಕ ಉದ್ಯಮ ಸಾಲ ಬಂಡವಾಳವನ್ನು ದ್ವಿಗುಣಗೊಳಿಸುವ ಬಗ್ಗೆ ಸಭೆ ಗಮನಹರಿಸಲಿದೆ. ನೇಪಾಳ ಟಿಬೆಟ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1,250 ಏರಿಕೆಯಾಗಿದೆ. ನೇಪಾಳದ ಭೋಟೆಕೋಶಿ ನದಿ ಮತ್ತು ಭೂಗತ ವಿದ್ಯುತ್ ಕೇಂದ್ರಗಳ ಉದ್ದಕ್ಕೂ ಸುರಂಗಗಳಲ್ಲಿ ಸಿಲುಕಿರುವವರನ್ನು ಪತ್ತೆಹಚ್ಚಲು ರಕ್ಷಣಾ ತಂಡಗಳು ಮಳೆ ಮತ್ತು ಅವಶೇಷಗಳ ನಡುವೆ ಕಾರ್ಯಾಚರಣೆ ಮುಂದುವರೆಸಿವೆ.
ಕಾಣೆಯಾದವರಲ್ಲಿ 583 ಜನರು ವಿದೇಶಿಯರಾಗಿದ್ದಾರೆ. ನೇಪಾಳ ಸೇನೆ ಸೇರಿದಂತೆ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಗಳು ಇಲ್ಲಿಯವರೆಗೆ ಹೆಲಿಕಾಪ್ಟರ್ಗಳು ಮತ್ತು ಭೂ ಮಾರ್ಗಗಳನ್ನು ಬಳಸಿಕೊಂಡು 11,993 ಜನರನ್ನು ರಕ್ಷಿಸಿವೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಾಗಿ ಸುಮಾರು 21,314 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಚೀನಾದ ಕಡೆಯಿಂದ ನೇಪಾಳ ಗಡಿಯ ಬಳಿ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 21 ಏರಿಕೆಯಾಗಿದ್ದು ಇನ್ನು 541 ಜನರು ಕಾಣೆಯಾಗಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನಲ್ಲಿ ನಡೆಯುತ್ತಿರುವಂತಹ ಯುದ್ಧವನ್ನು ಕೊನೆಗೊಳಿಸಲು ರಷ್ಯಾ ಶಾಂತಿ ಒಪ್ಪಂದಕ್ಕೆ ಕೆಲಸ ಮಾಡಲು ಸಿದ್ಧವಾದಾಗ ಮಾತ್ರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಮತ್ತೊಂದು ಸುತ್ತಿನ ಶೃಂಗಸಭೆ ನಡೆಸಲು ಸಿದ್ಧ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಎರಡರೊಂದಿಗೂ ಅಮೆರಿಕ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವುದು ತಮ್ಮ ಬಯಕೆಯಾಗಿದ್ದು ಸಂಬಂಧಗಳನ್ನು ಸುಧಾರಿಸುವುದು ವ್ಯವಹಾರಕ್ಕೂ ಪ್ರಯೋಜನಕಾರಿ ಎಂದು ಅವರು ಹೇಳಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಚರ್ಚಿಸಲು ಟ್ರಂಪ್ ಮತ್ತು ಪುಟಿನ್ 2025 ಆಗಸ್ಟ್ನಲ್ಲಿ ಅಲಾಸ್ಕಾದಲ್ಲಿ ಕೊನೆಯ ಬಾರಿ ಭೇಟಿಯಾಗಿದ್ದರು. ದೇಶದ ಪ್ರತಿಯೊಂದು ಜಿಲ್ಲೆಯ ರಫ್ತು ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ರಫ್ತು ಕೇಂದ್ರಗಳಾಗಿ ಜಿಲ್ಲೆಗಳು ಉಪಕ್ರಮ ಜಾರಿಗೊಳಿಸಿದೆ. ಈ ಯೋಜನೆಯಡಿ ಸ್ಥಳೀಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭೌಗೋಳಿಕ ಮಾನ್ಯತೆ ಪಡೆದ ಉತ್ಪನ್ನ, ಕೃಷಿ ಉತ್ಪನ್ನ, ಆಟಿಕೆ ಮತ್ತು ಎಂಜಿನಿಯರಿಂಗ್ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಈ ವರ್ಷದ ಜನವರಿಯವರೆಗೆ ದೇಶದ 770 ಹೆಚ್ಚು ಜಿಲ್ಲೆಗಳು ಯೋಜನೆಯ ವ್ಯಾಪ್ತಿಗೆ ಬಂದಿವೆ. ಆತ್ಮನಿರ್ಭರ ಭಾರತ ಮತ್ತು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗಳಿಗೆ ಪೂರಕವಾಗಿರುವಂತಹ ಈ ಯೋಜನೆ ದೇಶದ $1 ಟ್ರಿಲಿಯನ್ ರಫ್ತು ಗುರಿ ಸಾಧನೆಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ ಎರಡನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥಾಯ್ಲೆಂಡ್ ವಿರುದ್ಧ 94 ರನ್ಗಳ ಭರ್ಜರಿ ಜಯ ದಾಖಲಿಸುವ ಮೂಲಕ ಭಾರತದ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಇದೇ 5-9 ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜನೆ ಮಾಡಲಾಗಿದ್ದು 20 ದೇಶಗಳಿಂದ 100 ಹೆಚ್ಚು ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ಜೂನ್ 30 ಜುಲೈ 4 ಬ್ಯಾಂಕಾಂಗ್ ಮತ್ತು ಜೆಕಿಯಾದ ನೋ ಮೆಸ್ಟೋದಲ್ಲಿ ನಡೆದ ಸ್ಪರ್ಧೆಗಳ ನಂತರ ಇದು 2026 ಸರಣಿಯ 3 ಹಂತವಾಗಿದೆ. 4 ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಗುಜರಾತ್ ಸರ್ಕಾರ, ಗುಜರಾತ್ ಕ್ರೀಡಾ ಪ್ರಾಧಿಕಾರ ಮತ್ತು ಭಾರತ ಕ್ರೀಡಾ ಪ್ರಾಧಿಕಾರ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿದೆ. ಚೀನಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಹಂಗೇರಿ, ಇಂಡೋನೇಷ್ಯಾ, ಇರಾನ್, ಕಜಗಿಸ್ತಾನ್, ಮೆಕ್ಸಿಕೋ, ಸ್ಲೊವಾಕಿಯಾ, ಅಮೆರಿಕ, ಉಜ್ಬೇಕಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಸೈಪ್ರಸ್, ಜೆಕಿಯಾ, ಇರಾಕ್, ರಷ್ಯಾ ಮತ್ತು ಶ್ರೀಲಂಕಾ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿವೆ. ಸೆಪ್ಟೆಂಬರ್ 4 ಔಪಚಾರಿಕವಾಗಿ ಕ್ರೀಡಾಕೂಟ ಉದ್ಘಾಟನೆಯಾಗಲಿದೆ. ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 2 ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನ್ನಲ್ಲಿ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಜೆನ್ ಅವರನ್ನು 21-16, 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ಧ 14-21, 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನು 21-16, 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದೇ ವೇಳೆ ಭಾರತದ ದೇವಿಕಾ ಸಹಾಲ್ ಬಲ್ಗೇರಿಯಾದ ಕಯೋ ಯನ ನಳಂಬ ಬೋಟವಾ ವಿರುದ್ಧ 18-21, 15-21 ಅಂತರದಿಂದ ಸೋತರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನಾ ಕಾನ್ ಸಾಹಿಂಗ್ ಮತ್ತು ಟೊನ್ನಿಚಾ ಸಾಹೆಂಗ್ ಅವರನ್ನು 21-8, 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಮನ್ನಣೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರ 2024 ಟೆಂಜಿಂಗ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರೆಜ್ಗಿನ್, ಜಲಸಾಹಸ ವಿಭಾಗದಲ್ಲಿ ರಿಮೋ ಸಹ ಮತ್ತು ಜೀವಮಾನ ಸಾಧನೆ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನಾ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ, ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ಭಾರತ ಹಾಂಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ ಆಗಸ್ಟ್ 26 ಸೆಪ್ಟೆಂಬರ್ 10 ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
2: ಆಕಾಶವಾಣಿ ಎಫ್ಎಂ ರೇನ್ಬೋ
3: ಮ್ಯೂಸಿಕಲಿ ಯಾರ್ಸ್, ಅದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಸಮಯ 7:47. ಶಿವಮೊಗ್ಗ ಸುಬ್ಬಣ್ಣ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಸುಬ್ಬಣ್ಣ ಅವರ ತಾತ ಶಾಮಣ್ಣ ಅವರು ತುಂಬಾ ದೊಡ್ಡ ವಿದ್ವಾಂಸರಾಗಿದ್ರು ಅಂತೆ. ಅವರ ಮನೆಯಲ್ಲಿ ಸದಾಕಾಲ ಒಂದು ಸಂಸ್ಕೃತ ವೇದಘೋಷಗಳು ಮೊಳಗ್ತಾ ಇದ್ದಂತಹ ಆವರಣ ಇತ್ತು. ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಸಂಗೀತ ಕಲ್ತಿದ್ರು. ಮುಂದೆ ಓದಲ್ಲಿ ಗಮನ ಹರಿಸಿದ ಸುಬ್ಬಣ್ಣ ಅವರು ಸಂಗೀತದ ಬಗ್ಗೆ ಗಂಭೀರವಾಗಿ ಗಮನ ಹರಿಸಲಿಲ್ವಂತೆ. ಕಾಲೇಜಿನ ದಿನಗಳಲ್ಲಿ ರಫಿ, ಕಿಶೋರ್, ಮನ್ನಡೆ ಹಾಡುಗಳನ್ನು ತುಂಬಾ ಸೊಗಸಾಗಿ ಹಾಡ್ತಾ ಬಹುಮಾನ ಗೆಲ್ತಿದ್ದ ಸುಬ್ಬಣ್ಣ ಅವರು. ಇವರ ಗೆಳೆಯ ಒಬ್ಬರಿದ್ರಂತೆ ಲಕ್ಷ್ಮೀನಾರಾಯಣ ಭಟ್ರು. ಇವರಿಗೆ ತುಂಬಾ ಬೇಜಾರಾಗ್ತಿದ್ದಂತೆ, ಅಯ್ಯೋ ಎಂಥ ಧ್ವನಿ, ಇಂಥ ಧ್ವನಿ ಹೋಗಿ ಹೋಗಿ ಬರೀ ಅನುಕರಣೆಯಲ್ಲಿ ವೇಸ್ಟ್ ಆಗ್ತಾ ಇದೆಯಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ರಂತೆ. ಆದರೆ ಅದಾದ್ಮೇಲೆ ಒಂದಷ್ಟು ದಿನಗಳಾದ್ಮೇಲೆ ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಬಿಡುಗಡೆಯಾದ ಮೊಟ್ಟ ಮೊದಲ ಧ್ವನಿ ಸುರುಳಿ ನಿತ್ಯೋತ್ಸವದಲ್ಲಿ ಕೂಡ ಸುಬ್ಬಣ್ಣ ಹಾಡಿದ್ರು. ಅವತ್ತು ಬನ್ಮಯ್ಯ ಕಾಲೇಜಲ್ಲಿ ಓದುವಾಗ ಪಾಠ ಮಾಡ್ತಿದ್ದ ಸರೋದ್ ವಿದ್ವಾಂಸರಾದ ರಾಜೀವ್ ತಾರಾನಾಥ್, HSK, ಹೀಗೆ ಅನೇಕರು ಬರೀ ಅಕೌಂಟೆನ್ಸಿ ಮಾತ್ರ ಹೇಳ್ಕೊಡದೆ ಕನ್ನಡ ಸಾಹಿತ್ಯವನ್ನು ಕೂಡ ಪ್ರೀತಿಯಿಂದ ಹೇಳ್ಕೊಡ್ತಿದ್ರು ಅಂತ ಸುಬ್ಬಣ್ಣ ಅವರು ಆತ್ಮೀಯವಾಗಿ ಅದನ್ನು ನೆನೆಸ್ಕೊಳ್ತಾರೆ. ಹಾಡುಗಳಲ್ಲಿ ಭಾವಪೂರ್ಣತೆ ಅನುಭವಿಸೋಕೆ ನಮ್ಮ ಸುಬ್ಬಣ್ಣ ಅವರ ಹಾಡುಗಳನ್ನು ಸದಾಕಾಲ ಕೇಳ್ತಿರ್ಬೇಕು ಕಣ್ರಿ.

ಸಮಯ 7:53 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಗುಡ್ ಮಾರ್ನಿಂಗ್. ಶಿವಮೊಗ್ಗ ಸುಬ್ಬಣ್ಣ ಅವರ ಬಗ್ಗೆ ಅದ್ಭುತವಾದ ಮಾತುಗಳು, ತುಂಬಾ ಇಷ್ಟವಾದ ಗೀತೆಗಳನ್ನ ಕೇಳಿಸ್ತಿದ್ರೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ರಮ್ಯಾ ಅರ್ಶಿನಕುಂಟೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಬನ್ನಿ ಭಾವಗಳೇ, ನಾನು ನಮ್ಮ ಜೊತೆಯಲ್ಲಿ ಇರೋರ ಜೊತೆಯಲ್ಲಿ ಕೂತು ಕೇಳ್ತಾ ಇದ್ದೀನಿ, ಅಲ್ಲೇ ಕೂತು ಪ್ರಕೃತಿಯನ್ನ ಸವಿತಾ ಇದ್ದೀನಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ಹೆಸರು ಹೆಸರು ಹೆಸರು ನಾಗರತ್ನ ರಾಜಾಜಿನಗರ ಹೆಸರು ಕಳಿಸ್ರಿ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶನ ಕಳಿಸಿದರೆ, ಕಾಫಿ ಆಯ್ತಾ, ಎಷ್ಟು ಅದ್ಭುತವಾದ ಹಾಡುಗಳನ್ನ ಕೇಳಿಸ್ತಿದ್ಯಾ ಮಧು ಚೈತ್ರ ಅಂತ ಹೇಳ್ತಿದ್ರೆ, ಧನ್ಯವಾದಗಳು. ಬೆಳಗಿನ ಕಾರ್ಯಕ್ರಮ ಎಲ್ಲ ಖುಷಿ ಕೊಡ್ತ್ರಿ ಮೇಡಮ್ ಅಂತ ಸಂದೇಶನ ಕಳಿಸ್ತಾ ಇರೋರು ಅರುಣಾ ಮೈತ್ರಿ ಜೆಸಿ ನಗರದಿಂದ, ಧನ್ಯವಾದಗಳು ನಿಮಗೂ ಕೂಡ. ಗುಡ್ ಮಾರ್ನಿಂಗ್ ಮಧು ಚೈತ್ರ, ನಾದಾರ್ಚನೆಯ ಭಕ್ತಿಪೂರ್ಣ ಗೀತೆಗಳು ಭಾವಸ್ಪಂದನದ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವರ ಬಗೆಗಿನ ಮಾಹಿತಿ ಇದೆಲ್ಲವೂ ಇಷ್ಟ ಆಯಿತು. ಶುಭ ದಿನ ಅಂತ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶನ ಕಳಿಸಿದ್ದಾರೆ.

ಗಾನಸುಮ ಪಟ್ಟಸುಮ್ಮನಹಳ್ಳಿಯಿಂದ ರಸಋಷಿಯವರ ಸೂರ್ಯೋದಯದ ಹಾಡು ಕೇಳಿ ಪ್ರಫುಲ್ಲವಾಗುವಷ್ಟರಲ್ಲಿ ನಿನ್ನಡೆಗೆ ಬರುವಾಗ ಸಿಂಗರದ ಹೊರೆಯಕ್ಕೆ ಹಾಡು ಕೇಳ್ತಾ ಪ್ರಮೋದ್ಮಾದದಲ್ಲಿ ಕಳೆದು ಹೋದೆ. ಅದೆಂತಹ ಅಭಿವ್ಯಕ್ತ ಸಾಲುಗಳು ಅಪ್ಪ, ಈ ಯುಗದ ಜಗದ ಕವಿಯಿಂದ ಮಾತ್ರ ಇಂತಹ ಸಾಲುಗಳು ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಿದ್ರೆ ಖಂಡಿತ ಅಂತಹ ಆ ಭಾವಕ್ಕೆ ಇಂಬು ಕೊಟ್ಟು ಆ ಧ್ವನಿಯನ್ನು ಸೇರಿಸಿದವರು ಶಿವಮೊಗ್ಗ ಸುಬ್ಬಣ್ಣ ಅವರು. ಶಿವಮೊಗ್ಗ ಸುಬ್ಬಣ್ಣ ಅವರ ಅದ್ಭುತವಾದ ಧ್ವನಿಯಲ್ಲಿ ಇನ್ನೊಂದಷ್ಟು ವಿಶಿಷ್ಟ ಗೀತೆಗಳನ್ನು ಕೇಳಬೇಕು ಅಂದರೆ ಅದು ಶಿಶುನಾಳ ಶರೀಫರ ಗೀತೆಗಳು. ಈ ಗೀತೆಗಳನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ, ಅಳಬೇಡ ತಂಗಿ ಅಳಬೇಡ, ಕೋಡಗನ ಕೋಳಿ ನುಂಗಿತ, ಹೀಗೆ ಅನೇಕ ಗೀತೆಗಳು ಕನ್ನಡಿಗರ ಹೃದಯದಲ್ಲಿ ಅಚ್ಚಳಿಯದ ನೆಲೆ ನಿಂತವು. ಮುಂದೆ ಕುವೆಂಪು ಅವರ ಗೀತೆಗಳು ಗೀತಗಂಗಾ, ದೀಪಿಕಾ, ಕವಿಶೈಲ, ಬಾರೋ ವಸಂತ, ಅಗ್ನಿಹಂಸ, ನಾಮಸ್ಮರಣೆ, ಉಪಾಸನ, ದೇವನಿನ್ನ ಬೇಡುವೆ, ಹೀಗೆ ಅನೇಕ ಧ್ವನಿ ಸುರುಳಿಗಳು ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಧ್ವನಿಯಾದವು. ಇದು ಇವತ್ತಿನ ಭಾವಸ್ಪಂದನ ಆಗಿತ್ತು. ಹೇಳೋಕ್ಕೆ ವಿಷಯ ಸಾಕಷ್ಟಿದೆ ಕಣ್ರಿ, ಆದರೆ ಸಮಯ ಸಾಕಾಗ್ತಾ ಇಲ್ಲ. ಸಮಯ ಇನ್ನೇನು ಮುಗಿತಾ ಬರ್ತಾ ಇದೆ. 7:56 ಆಗ್ತಾ ಇದೆ. ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನವಿಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಸದಾ ಕಲಾ ಕನ್ನಡ ಕಾಮನವಿಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿ ಕೇರ್ಸ್, ಒಂದು ಡಿಜಿಟಲ್ ಕ್ರಾಂತಿ. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೆಂಗಳೂರಿನ ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್, ಸೈಂಟಿಸ್ಟ್ ಎಫ್, ಸಿಡ್ಯಾಕ್ ಬೆಂಗಳೂರು.
4: ಆತ್ಮೀಯ ಕೇಳುಗರಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 1994 ಯಲ್ಲಪ್ಪ ನಿವೃತ್ತರಾದ್ರು. ಅವರಿಗೆ ಅವರ ಪ್ರಾವಿಡೆಂಟ್ ಫಂಡ್, ಜೀವನ ಪೂರ್ತಿ ದುಡಿದು ಗಳಿಸಿದ ಹಣದ ಒಂದು ಪ್ರಮುಖ ಭಾಗ ಮತ್ತು ಪಿಂಚಣಿ ಬರಬೇಕಾಗಿತ್ತು. ಅವರು ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ ಅವರು ಏನ್ ಮಾಡಿದ್ರು, ಅದಕ್ಕೆ ಅಲ್ಲಿನ ಎಲ್ಲ ಕಾರ್ಮಿಕರು ಮಾಡ್ತಾ ಇದ್ದ ಹಾಗೇನೆ ಫಾರ್ಮ್ ಫಿಲ್ಅಪ್ ಮಾಡಿದ್ರು, ಕಚೇರಿಗೆ ಹೋದ್ರು, ಸರತಿ ಸಾಲಲ್ಲಿ ನಿಂತ್ಕೊಂಡ್ರು, ಆ ಅಪ್ಲಿಕೇಶನ್ ಅನ್ನ ಅಲ್ಲಿ ಕೊಟ್ಟು ಬಂದ್ರು. ಸುಮಾರು ತಿಂಗಳು ಕಳೀತು, ಅವರಿಗೆ ಬರಬೇಕಾದಂತಹ ಹಣ ಮಾತ್ರ ಬರಲಿಲ್ಲ. ಇದು 30 ವರ್ಷಗಳ ಹಿಂದಿನ ಕಥೆ. ಆದ್ರೆ ಈಗ ಕಾಲ ಬದಲಾಗಿದೆ, ಚಿತ್ರಣ ಬದಲಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಬೆಂಗಳೂರಿನ ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್, ಸೈಂಟಿಸ್ಟ್ ಎಫ್, ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ, ಶುಭ ದಿನ.
6: ನಮಸ್ಕಾರ.
4: ಈಗ ಚಿತ್ರಣ ಬದಲಾಗಿದೆ ಅಂತ ಹೇಳಿದೆ, ಆದ್ರೆ ಈ ಚಿತ್ರಣ ಹೇಗೆ ಬದಲಾಗಿದೆ ಅನ್ನೋದನ್ನ ನೀವು ತಿಳಿಸಬೇಕು.
5: ಖಂಡಿತ. ಯಲ್ಲಪ್ಪ ಅವರ ಕಥೆಯೇ ಸಿಕೇರ್ಸ್ ಅನ್ನೋ ಸಿಸ್ಟಮ್ ಯಾವ ಸಮಸ್ಯೆಯನ್ನು ಪರಿಹರಿಸಲು ರೂಪಿಸಲಾಯಿತು ಎಂಬುದು ತೋರಿಸಿಕೊಳ್ಳುತ್ತದೆ. ಬಸವರಾಜು ಅವರ ಮಗ ಅಂದ್ರೆ ಯಲ್ಲಪ್ಪ ಅವರ ಮೊಮ್ಮಗ, ಅವರ ಹೆಸರು ಪ್ರಶಾಂತ್. ಇವತ್ತು ಅದೇ ಕೋಲ್ ಬೆಲ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ತಿಂಗಳ ಹಿಂದೆ ಅವರ ತಂಗಿಯ ಮದುವೆ ಫಿಕ್ಸ್ ಆಯ್ತು. ಮದುವೆ ಖರ್ಚಿಗೆ ಅವರಿಗೆ ತಮ್ಮ ಪ್ರಾವಿಡೆಂಟ್ ಫಂಡ್ ನಿಂದ ಸ್ವಲ್ಪ ಹಣ ವಿಡ್ರಾ ಮಾಡಬೇಕಾಗಿ ಬಂತು. ಆಗ ಪ್ರಶಾಂತ್ಗೆ ಒಂದು ಚಿಂತೆ ಬಂತು, ಅಂದ್ರೆ ಅವರ ಅಜ್ಜನಿಗೆ ಹಣ ಬರಲು 8 ತಿಂಗಳು ಬೇಕಾಯ್ತು, ನನಗೂ ಅಷ್ಟೇ ಟೈಮ್ ಆದ್ರೆ ಮದುವೆ ದಿನ ಬಂದು ಬಿಡುತ್ತದೆ. ಈ ಯೋಚನೆಯಿಂದ ಪ್ರಶಾಂತ್ ತಮ್ಮ ಪಕ್ಕದ ಮನೆಯಲ್ಲಿ ವಾಸಿಸಿರುವ ಬಸಮ್ಮ ಅವರ ಹತ್ತಿರ ಹೋದ್ರು. ಬಸಮ್ಮ ಅವರ ಗಂಡ ಕೂಡ ಅದೇ ಮೈಂಡ್ ನಲ್ಲಿ ರಿಟೈರ್ ಆಗಿದ್ದರು. ಬಸಮ್ಮ ಹೇಳಿದ್ರು, CMPFO ಅವರ ಸಿಕೇರ್ಸ್ ಪ್ಲಾಟ್ಫಾರ್ಮ್ ಬಂದಿದೆ, ನನ್ನ ಗಂಡ ಅವರ ಕ್ಲೇಮ್ CMPFO ಅವರ ಸಿಕೇರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಕ್ಲೇಮ್ ಮಾಡಿ ಹಣ ಕೆಲವೇ ದಿನಗಳಲ್ಲಿ ಬಂತು, ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಯ್ತು, ಆಫೀಸ್ಗೆ ಹೋಗುವ ಅವಶ್ಯಕತೆನೇ ಇರಲಿಲ್ಲ.
4: ಶ್ರೀಕಲಾ ಅವರು ಹೇಳಿದ್ರು CMPFO ಸಿಕೇರ್ಸ್ ನಲ್ಲಿ ಹಣವನ್ನ ಪಡೆದ್ರು ಅಂತ. ಮೋಹಿತ್ ಅವರೇ, ಈ CMPFO ಸಿಕೇರ್ಸ್ ಅಂದ್ರೆ ಏನು?
6: CMPFO ಅಂದ್ರೆ ಕೋಲ್ ಮೈನ್ಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂಡರ್ ಮಿನಿಸ್ಟ್ರಿ ಆಫ್ ಕೋಲ್. ಸಿಕೇರ್ಸ್ ಅಂದ್ರೆ ಸೆಂಟ್ರಲೈಸ್ಡ್ ಕ್ಲೇಮ್ ಪ್ರೊಸೆಸಿಂಗ್ ಅಂಡ್ ಸೆಟಲ್ಮೆಂಟ್ ಪ್ಲಾಟ್ಫಾರ್ಮ್. ದಿಸ್ ಆನ್

0: online platform aims to digitalize the PF and pension claim processing for the coal mine workers across India so that members need not go physically to the department every now and then for getting the PF and pension amount to their bank account.
1: ಅಂದ್ರೆ ಬರೀ ಇದು ಗಣಿಗಾರಿಕೆ ಕಾರ್ಮಿಕರಿಗೆ ಮಾತ್ರನಾ? ಆದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ, ಸಾಕಷ್ಟು ಬೇರೆ ಬೇರೆ ಕಾರ್ಮಿಕರಿದ್ದಾರೆ.
2: ಈ ಸಿಕೇರ್ಸ್ ಪ್ಲಾಟ್ಫಾರ್ಮ್ ದೇಶದ ಕೋಲ್ ವರ್ಕರ್ಸ್ಗೆ PF ಮತ್ತು ಪೆನ್ಷನ್ ಸಂಬಂಧಿತ ಸೇವೆಗಳನ್ನು ಇದು ನೋಡಿಕೊಳ್ಳುತ್ತದೆ. ಇವತ್ತು ಸುಮಾರು 3.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸಿಕೇರ್ಸ್. ಇದನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಸಿಕೇರ್ಸ್ ಇದನ್ನು ಸರಳ ಮಾಡುತ್ತದೆ, ಅವರ ಕ್ಲೇಮ್ಗಳನ್ನು ಪ್ರೊಸೆಸ್ ಮಾಡಲು ಸರಳವಾಗುತ್ತದೆ. ವರ್ಕರ್ ಅಥವಾ ಕೋಲ್ ಕಂಪನಿ ಮತ್ತು CMPF ಈ ಮೂರರನ್ನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ತರುವುದು ಸಿಕೇರ್ಸ್ ನ ಮುಖ್ಯ ಉದ್ದೇಶ. ಮೋಹಿತ್ ಅವರು ಹೇಳಿದ್ದರ ಸದ್ಯಕ್ಕೆ ಈ CMPFO ಸಿಕೇಸ್ ಪ್ಲಾಟ್ಫಾರ್ಮ್ ಬಂದು ಬರೀ CMPFO ಉದ್ಯೋಗಸ್ಥರಿಗೆ ಮಾತ್ರ ಡಿಸೈನ್ ಮಾಡುದು. ಆದ್ರೆ ಸಿಡ್ಯಾಕ್ ನ ಕೇಪಬಿಲಿಟಿ ನಲ್ಲಿ ನಾವು ಯಾವ ಸೆಕ್ಟರ್ಗೂ ಬೇಕಂದ್ರೂ PF ಮತ್ತೆ ಪೆನ್ಷನ್ ಅನ್ನು ಪ್ರೊಸೆಸ್ ಮಾಡೋಕೆ ಈ ತರ ಪ್ಲಾಟ್ಫಾರ್ಮ್ ಡಿಸೈನ್ ಮಾಡಬಹುದು.
1: ಮತ್ತೆ ಕಥೆಗೆ ಬರೋಣ. ಆ ದಿನ ಸಂಜೆ ಪ್ರಶಾಂತ್ ಏನ್ ಮಾಡಿದ್ರು?
2: ಪ್ರಶಾಂತ್ ಅವರು ಆ ಸಂಜೆ ಗೂಗಲ್ ಬ್ರೌಸ್ ಮಾಡ್ತಾ ಇರುವಾಗ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಸಿಕೇರ್ಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿದ್ರು. ಅವರು ತಮ್ಮ CMPFO ಅಕೌಂಟ್ ನಂಬರ್ ಅನ್ನು ಮತ್ತೆ ಯೂಸರ್ ನೇಮ್ ಆಗಿ ಯೂಸ್ ಮಾಡಿ ಲಾಗಿನ್ ಮಾಡಿದ್ರು. ತಕ್ಷಣ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬಂತು. ಪ್ರಶಾಂತ್ ತುಂಬಾ ಖುಷಿ ಪಟ್ರು, ಯಾಕಂದ್ರೆ ಫಾರ್ಮ್ ಇಲ್ಲ, ಸ್ಟ್ಯಾಂಪ್ ಇಲ್ಲ, ಆಫೀಸ್ಗೆ ಹೋಗ್ಬೇಕಾಗಿಲ್ಲ, OTP ಹಾಕಿ ಲಾಗಿನ್ ಮಾಡಿದರೆ ಸಾಕು.
1: ಅಂದ್ರೆ ಇದಕ್ಕೆ ಮೊಬೈಲ್ ನಂಬರ್ ನೋಂದಣಿ ಮುಖ್ಯ ಅನ್ಸತ್ತೆ ಅಲ್ವಾ?
2: ಹೌದು, ವರ್ಕರ್ಸ್ ಅವರ ಮೊಬೈಲ್ ನಂಬರ್ ಕಂಪನಿ ಜೊತೆ ರಿಜಿಸ್ಟರ್ ಆಗಿರಬೇಕು. ಲಾಗಿನ್ ಆದ್ಮೇಲೆ ವರ್ಕರ್ ಮಾಹಿತಿಗಳು ಒಂದೇ ಕಡೆ ಸಿಗುತ್ತವೆ. ಅವರ ಪರ್ಸನಲ್ ಡೀಟೇಲ್ಸ್, ಸರ್ವಿಸ್ ಡೀಟೇಲ್ಸ್, ಇ ಪಾಸ್ಬುಕ್, PF ಬ್ಯಾಲೆನ್ಸ್, ನಾಮಿನಿ ಡೀಟೇಲ್ಸ್ ಮತ್ತು ಕ್ಲೇಮ್ ಸ್ಟೇಟಸ್. ಈ ಪೋರ್ಟಲ್ ಅನ್ನು 3 ರೀತಿಯ ಯೂಸರ್ಸ್ ಬಳಸುತ್ತಾರೆ: ವರ್ಕರ್ಸ್, ಕೋಲ್ ಕಂಪನಿ ಆಫೀಷಿಯಲ್ಸ್ ಮತ್ತು CMPFO ಆಫೀಷಿಯಲ್ಸ್. ಪ್ರಶಾಂತ್ ಇ ಪಾಸ್ಬುಕ್ ಓಪನ್ ಮಾಡಿದ್ದಾಗ ಮೊದಲ ಬಾರಿಗೆ ಅವರು ತಮ್ಮ ವರ್ಷಗಳ ದುಡಿಮೆಯಿಂದ ಎಷ್ಟು ಹಣ ಸೇರಿದೆ ಎಂಬುದನ್ನು ಸ್ಪಷ್ಟವಾಗಿ ನೋಡಿದರು.
1: ನಮ್ಮ ಅನೇಕ ಶ್ರೋತೃಗಳು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸ್ತಾ ಇರಬಹುದು, ಅಲ್ಲಿ ಕಂಪ್ಯೂಟರ್ ಅಥವಾ ಸೈಬರ್ ಸೆಂಟರ್ ಹತ್ರ ಇರೋದಿಲ್ಲ. ಅವರಿಗೆ ಈ ಆಪ್ ನಿಜವಾಗಿಯೂ ಸಹಾಯ ಮಾಡುತ್ತಾ?
2: ಸಿಕೇಸ್ ಆಪ್ ಈಗ ವರ್ಷನ್ 2 ನಲ್ಲೂ ಬಂದಿದೆ. ಇದು ರಿಮೋಟ್ ಏರಿಯಾಸ್ ನಲ್ಲಿ ಇರುವ ಮತ್ತು ಪೆನ್ಷನರ್ಸ್ ನ ಅಗತ್ಯಗಳನ್ನು ಗಮನದಲ್ಲಿಟ್ಟು ರೂಪಿಸಲಾಗಿದೆ. ಪ್ರೊಫೈಲ್, ರಿಯಲ್ ಟೈಮ್ ಕ್ಲೇಮ್ ಸ್ಟೇಟಸ್ ಮತ್ತು ಗ್ರೀವನ್ಸ್ ಫೆಸಿಲಿಟಿ ಎಲ್ಲಾ ಅವರ ಕೈಯಲ್ಲಿರುವ ಮೊಬೈಲ್ ನಲ್ಲೇ ಸಿಗುತ್ತದೆ.
1: ಪ್ರಶಾಂತ್ ಅವರ ಕ್ಲೇಮ್ ಮತ್ತೆ ಏನಾಯ್ತು ಶ್ರೀಕಲಾ ಅವರೇ?
2: ಪ್ರಶಾಂತ್ ತಮ್ಮ ಕಂಪನಿ ಮೂಲಕ ಆನ್ಲೈನ್ ನಲ್ಲಿ ಕ್ಲೇಮ್ ಸಬ್ಮಿಟ್ ಮಾಡಿದ್ರು. ಯಲ್ಲಪ್ಪ ಅವರ ಕಾಲದಲ್ಲಿ ಫೈಲ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಪ್ರಶಾಂತ್ ಅವರ ಮೊಬೈಲ್ ಪ್ರತಿ ಹಂತದ ಮಾಹಿತಿಯನ್ನು ಅವರಿಗೆ ತಿಳಿಸುತ್ತಿತ್ತು. ಮೊದಲು ಕ್ಲೇಮ್ ರಿಸೀವ್ಡ್ ಅಟ್ ರೀಜನಲ್ ಆಫೀಸ್, 2 ದಿನಗಳ ನಂತರ ಅಂಡರ್ ವೆರಿಫಿಕೇಶನ್, ಆಮೇಲೆ ಕ್ಲೇಮ್ ಅಪ್ರೂವ್ಡ್, ಅಮೌಂಟ್ ಕ್ರೆಡಿಟೆಡ್ ಟು ಯೋರ್ SBI ಅಕೌಂಟ್. ಪ್ರಶಾಂತ್ಗೆ ತುಂಬಾನೇ ಸಂತೋಷವಾಯಿತು, ಯಾಕಂದ್ರೆ ಹಣ ಕೇವಲ 11 ದಿನಗಳಲ್ಲೇ ಬಂದಿತ್ತು.
1: ಈ ಸ್ಪೀಡ್ ಮತ್ತು ಕ್ಲಾರಿಟಿ ಹೇಗೆ ಸಾಧ್ಯವಾಯಿತು ಶ್ರೀಕಲಾ ಅವರೇ? ಯಾಕೆಂತಂದ್ರೆ ಈಗ 11 ದಿನದಲ್ಲೇ ಬಂತು ಅಂತ ಹೇಳ್ತಾ ಇದ್ದೀರಾ, ಹೇಗೆ ಸಾಧ್ಯವಾಯಿತು?
2: ನಮ್ಮ ಈ ಸಿಕೇಸ್ ಪ್ಲಾಟ್ಫಾರ್ಮ್ ಸಿಡಾಕ್ ಡೆವಲಪ್ ಮಾಡಿದ ಈ ಪ್ಲಾಟ್ಫಾರ್ಮ್ ತುಂಬಾ ಸಿಂಪಲ್ ಮತ್ತೆ ಸ್ಪೀಡ್ ಆಗಿ ಮಾಡುವ ಆನ್ಲೈನ್ ಪ್ಲಾಟ್ಫಾರ್ಮ್. ಕ್ಲೇಮ್ ಆನ್ಲೈನ್ ನಲ್ಲಿ ಸಬ್ಮಿಟ್ ಆದ ಮೇಲೆ ಅದು CMPFO ರೀಜನಲ್ ಆಫೀಸ್ಗೆ ರೀಚ್ ಆಗುತ್ತದೆ. ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಶನ್ ಮತ್ತು ಅಪ್ರೂವಲ್ ನಡೆಯುತ್ತೆ. ಎಲ್ಲಾ ಪ್ರೊಸೆಸ್ ಪೇಪರ್ಲೆಸ್. ಮೆಂಬರ್ ಯಾವಾಗ ಬೇಕಾದರೂ ಕ್ಲೇಮ್ ಟ್ರ್ಯಾಕ್ ಓಪನ್ ಮಾಡಿ ಕ್ಲೇಮ್ ಯಾವ ಸ್ಟೇಜ್ ನಲ್ಲಿದೆ ಅಂತ ನೋಡಬಹುದು. ಪ್ರಮುಖ ಹಂತಗಳಲ್ಲಿ ಆಟೋಮೆಟಿಕ್ ಆಗಿ SMS ಕೂಡ ಬರುತ್ತದೆ. ಕ್ಲೇಮ್ ಸಬ್ಮಿಟ್ ಆದಾಗ, ಕ್ಲೇಮ್ ಅಪ್ರೂವ್ ಆದಾಗ ಹಿಂದೆ ಯಾರನ್ನಾದರೂ ಕೇಳಬೇಕಿತ್ತು, ಆಫೀಸ್ ಸುತ್ತಬೇಕಿತ್ತು, ಈಗ ಅದರ ಅವಶ್ಯಕತೆನೇ ಇಲ್ಲ. ಇದನ್ನೇ ರಿಯಲ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಬಹುದು.
1: ಆದ್ರೆ ಈ ಕ್ಲೇಮ್ ಮೊತ್ತ, ಈ ಕ್ಲೇಮ್ ಅಮೌಂಟ್ ಕಾರ್ಮಿಕರಿಗೆ ಹೇಗ್ ಸಿಗತ್ತೆ?
2: ಈ ಸಿಕೇಸ್ ಪ್ಲಾಟ್ಫಾರ್ಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಡೈರೆಕ್ಟ್ ಆಗಿ ಇಂಟಿಗ್ರೇಟೆಡ್ ಆಗಿದೆ. SBI ಅವರು ಎಲ್ಲಾ ಮೆಂಬರ್ಸ್ ಅವರ ಬ್ಯಾಂಕ್ ಅಕೌಂಟ್ಗೆ ಈ ಕ್ಲೇಮ್ ಅಪ್ರೂವ್ ಆದ ತಕ್ಷಣ ಅಮೌಂಟ್ DBT ಮೂಲಕ ವರ್ಕರ್ ಅವರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಅದರ ಬಗ್ಗೆ SMS ಕೂಡ ಬರುತ್ತದೆ. ಮಧ್ಯದಲ್ಲಿ ಯಾವ ಬ್ರೋಕರ್ ಅಥವಾ ಮಿಡಲ್ ಮ್ಯಾನ್ ಇರಲ್ಲ.
1: ಕೇಳಿದ್ರೆ ಇದುವರೆಗೂ ಯಲ್ಲಪ್ಪ ಅವರ ಕಥೆಯಲ್ಲಿ ಆದಂತಹ ಬದಲಾವಣೆಯನ್ನ ನೋಡಿದ್ರಿ. 30 ವರ್ಷಗಳ ಹಿಂದಿನ ಜೀವನ ಈಗ ಹೇಗೆ ಬದಲಾಗಿದೆ, ಎಷ್ಟು ಬೇಗ ನಮ್ಮ ದುಡ್ಡು ನಮ್ಮ ಕೈ ಸೇರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಇದೇ ರೀತಿ ಇನ್ನೊಂದು ಕಥೆ ಇದೆ. ಈ ಸಿಕೇರ್ಸ್ ಹೇಗೆ ಕುಟುಂಬದ ಅತ್ಯಂತ ಕಷ್ಟದ ಸಮಯದಲ್ಲೂ ನೆರವಾಗುತ್ತೆ ಅನ್ನೋದನ್ನ ಹೇಳ್ತೇನೆ. ಯಲ್ಲಪ್ಪ ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಚಂದ್ರಮ್ಮ ಅನ್ನೋರು ವಾಸವಾಗಿದ್ರು. ಅವರ ಗಂಡ ಕೂಡ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಒಂದು ದಿನ ಗಣಿ ಅಪಘಾತದಲ್ಲಿ ಅವರು ನಿಧನರಾದ್ರು. ಅವರಿಗೆ ಇಬ್ರು ಚಿಕ್ಕ ಮಕ್ಕಳಿದ್ರು. ಚಂದ್ರಮ್ಮ ಅವರಂತಹ ಕುಟುಂಬಕ್ಕೆ ಸಿಕೇರ್ಸ್ ಹೇಗೆ ಸಹಾಯ ಆಗುತ್ತೆ ಶ್ರೀಕಲಾ ಅವರೇ?
2: ಸಿಕೇರ್ಸ್ ಮೂಲಕ ನಾಮಿನಿ ಆಗಿರುವ ಕುಟುಂಬಕ್ಕೆ ಫಿನಾನ್ಷಿಯಲ್ ಅಥವಾ ಹಣದ ಸೆಕ್ಯೂರಿಟಿ ಸಿಗುತ್ತದೆ. ಎಲಿಜಿಬಲ್ ನಾಮಿನಿ ಆಗಿದ್ದಾರೋ ಅವರಿಗೆ ಈ PF ಅಮೌಂಟ್ ಪಾವತಿಸಲಾಗುತ್ತದೆ. ಪೆನ್ಷನ್ ಕೂಡ ಮುಂದುವರಿಯುತ್ತದೆ. ಇವುಗಳಿಗೆ ಅಪ್ಲಿಕೇಶನ್ ಕೂಡ ಅದೇ ಪೋರ್ಟಲ್ ಮೂಲಕ ಮಾಡಬಹುದು. ಇದೆಲ್ಲ ಪೇಪರ್ಲೆಸ್ ಕೆಲಸ ಮತ್ತು ಕ್ಯಾಶ್ಲೆಸ್ ಆಗಿರುವುದರಿಂದ ಬ್ರೋಕರ್ ಮೂಲಕ ಯಾರಾದರೂ ಈ ಕುಟುಂಬವನ್ನು ಎಕ್ಸ್ಪ್ಲಾಯ್ಟ್ ಮಾಡುವ ಅವಕಾಶ ಕಡಿಮೆಯಾಗುತ್ತದೆ. ಚಂದ್ರಮ್ಮ ಅವರು ಅತ್ಯಂತ ಕಷ್ಟದ ದಿನಗಳಲ್ಲಿ ಆಫೀಸಿಂದ ಆಫೀಸ್ಗೆ ಓಡಾಡಬೇಕಾಗಿ ಬರಲಿಲ್ಲ. ತಮ್ಮ ವಿಧವೆ ಪೆನ್ಷನ್ ಕನ್ಫರ್ಮ್ ಆಯಿತು ಅಂತ ಬಂದ ಒಂದು SMS ಅವರಿಗೆ ತುಂಬಾ ದೊಡ್ಡ ಆಧಾರ ನೀಡಿತ್ತು. ಅವರ ಕಷ್ಟದ ಸಮಯದಲ್ಲಿ ಅದು ಒಂದು ಚಿಕ್ಕ ಆದರೆ ಬಹಳ ಮುಖ್ಯ ಸಹಾಯವಾಯಿತು.
1: ಪ್ರಶಾಂತ್, ಯಲ್ಲಪ್ಪ ಹಾಗೂ ಚಂದ್ರಮ್ಮ ಅವರ ಕಥೆಯ ಹಿಂದೆ ಒಂದು ದೊಡ್ಡ ಯಂತ್ರಗಳು ಕೆಲಸ ಮಾಡ್ತಾ ಇದೆ. ಇದೆಲ್ಲವನ್ನ ಯಾರು ನೋಡ್ಕೊಳ್ತಾ ಇದ್ದಾರೆ ಶ್ರೀಕಲಾ ಅವರೇ?
2: ಇದೆಲ್ಲವನ್ನ ಮಿನಿಸ್ಟ್ರಿ ಆಫ್ ಕೋಲ್ ಪಾಲಿಸಿ ಮತ್ತು ರೆಗ್ಯುಲೇಷನ್ ನೋಡಿಕೊಳ್ಳುತ್ತದೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಮಿನಿಸ್ಟ್ರಿ ಅವರ ಗೈಡೆನ್ಸ್ ಅಡಿಯಲ್ಲಿ ಕೆಲಸ ಮಾಡುತ್ತವೆ. ಅಡ್ಮಿನಿಸ್ಟ್ರೇಷನ್ಗೆ ಸಿಕೇರ್ಸ್ ನಲ್ಲಿ ಡ್ಯಾಶ್ಬೋರ್ಡ್ಸ್ ಕೂಡ ಇವೆ. ಕೋಲ್ ಇಂಡಿಯಾ ಆಫೀಷಿಯಲ್ಸ್ ಕ್ಲೇಮ್ ಟ್ರ್ಯಾಕಿಂಗ್ ಮತ್ತು ಆಫೀಸರ್ಸ್ ವರ್ಕ್ಲೋಡ್ ಬಗ್ಗೆ ಅನಾಲಿಟಿಕಲ್ ರಿಪೋರ್ಟ್ಸ್ ಪಡೆಯಬಹುದು. ರಿಪೋರ್ಟ್ಸ್ ಅನ್ನು PDF ಅಥವಾ ಎಕ್ಸೆಲ್ ಫಾರ್ಮ್ಯಾಟ್ ನಲ್ಲಿ ಕೂಡ ತೆಗೆದುಕೊಳ್ಳಬಹುದು. ಇದರಿಂದ ಎಲ್ಲಿ ಡಿಲೇ ಆಗುತ್ತಿದೆ ಅಂತ ಆಫೀಷಿಯಲ್ಸ್ ರಿಯಲ್ ಟೈಮ್ ನಲ್ಲಿ ಗುರುತಿಸಬಹುದು. ಆಮೇಲೆ ಅದನ್ನು ಬೇಗ ಪರಿಹರಿಸಬಹುದು. ಯಲ್ಲಪ್ಪ ಅವರ ಕಾಲದಲ್ಲಿ ಫೈಲ್ ತಿಂಗಳುಗಟ್ಟಲೆ ಕಳೆದು ಹೋದರೂ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಈಗ ಡಿಜಿಟಲ್ ಸಿಸ್ಟಮ್ ಮೂಲಕ ಡಿಲೇ ಕೂಡ ಗುರುತಿಸಬಹುದು.
1: ಈಗ ಕಾರ್ಮಿಕರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ, ತೊಡಕು ಬಂದಲ್ಲಿ ಅವರ ಸಮಸ್ಯೆಯನ್ನ ಎಲ್ಲಿ ಹೇಳ್ಕೊಳ್ಳೋದು, ಏನು ಮಾಡಬಹುದು?
2: ಈ ಸಿಕೇಸ್ ಪೋರ್ಟಲ್ ಅಥವಾ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಗ್ರೀವನ್ಸ್ ಸೆಕ್ಷನ್ ಅಂತ ಇರುತ್ತದೆ. ಈ ಗ್ರೀವನ್ಸ್ ಸೆಕ್ಷನ್ ಮೂಲಕ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು ಅಥವಾ grievance@cmpfo.gov.in ಈ ಮೇಲ್ ಅಡ್ರೆಸ್ಗೆ ಇಮೇಲ್ ಕೂಡ ಕಳಿಸಬಹುದು.
0: ಗಮನಿಸಿ, ಯಾರಾದರೂ ಫೋನ್ ಮಾಡಿ ನಾನು CMPFO ಅಥವಾ ಸಿಕೇರ್ಸ್ ಇಂದ ಫೋನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ OTP ಕೇಳಿದ್ದಾರೆ, ಬ್ಯಾಂಕ್ ಡೀಟೇಲ್ಸ್ ಕೇಳಿದ್ದಾರೆ ಅಥವಾ ಹಣ ಕೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಶೇರ್ ಮಾಡಬೇಡಿ. CMPFO ಫೋನ್ ಮೂಲಕ ಈ ರೀತಿಯ ಡೀಟೇಲ್ಸ್ ಅಥವಾ OTP ಕೇಳುವುದಿಲ್ಲ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಮೋಹಿತ್ ಅವರ ಮಾತುಗಳನ್ನ, ಯಾವುದೇ ಕಾರಣಕ್ಕೂ ನಿಮ್ಮ ವಿವರಗಳನ್ನ ಯಾರಿಗೂ ಶೇರ್ ಮಾಡಬೇಡಿ. ಕಲ್ಲಿದ್ದಲು ಗಣಿಯಾಳದಲ್ಲಿ ಕೆಲಸ ಮಾಡುವ ಒಬ್ಬ ಕಾರ್ಮಿಕರಿಗೆ ಅವರ ಉಳಿತಾಯ ಸುರಕ್ಷಿತವಾಗಿ, ಸ್ಪಷ್ಟವಾಗಿ ತಮ್ಮ ಕೈಯಲ್ಲೇ, ಯಾವುದೇ ಭಯ ಅಥವಾ ಅನಗತ್ಯ ವಿಳಂಬವಿಲ್ಲದೆ ಸಿಗ್ತಾ ಇದೆ. ಇದೆಲ್ಲ ಸಾಧ್ಯವಾಗಿದೆ ಸಿಡ್ಯಾಕ್ನ ಮುಖಾಂತರ. ಸಿಡ್ಯಾಕ್ ಡೇಟಾ ಸೈನ್ಸ್ ಮತ್ತು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಮೂಲಕ ಅನೇಕ ಜನರ ದಿನನಿತ್ಯದ ಜೀವನದಲ್ಲಿ ಬದಲಾವಣೆ ತರೋದಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಜೊತೆಗೆ ಜನರಿಗೆ ಸೇವೆ ನೀಡುವ ಇಲಾಖೆಗಳಿಗೂ ಮ್ಯಾನ್ಯುಯಲ್ ಕೆಲಸಗಳನ್ನ ಆನ್ಲೈನ್ ಕೆಲಸಗಳಾಗಿ ಬದಲಾಯಿಸಿ ಹೆಚ್ಚು ವೇಗವಾಗಿ ಮತ್ತು ಹೆಚ್ಚಿನ ಪಾರದರ್ಶಕತೆಯೊಂದಿಗೆ ಸೇವೆ ನೀಡೋದಿಕ್ಕೆ ಸಹಾಯ ಮಾಡ್ತಾ ಇದೆ ಸಿಡ್ಯಾಕ್. ಇಷ್ಟೊತ್ತು ಮಾಹಿತಿ ನೀಡಿದ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
3: ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿಕೇಸ್, ಒಂದು ಡಿಜಿಟಲ್ ಕ್ರಾಂತಿ. ಈ ವಿಷಯವಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬೆಂಗಳೂರಿನ ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್, ಸೈಂಟಿಸ್ಟ್ ಎಫ್, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ

0: ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಮ್ಯೂಸಿಕಲಿ ಯಾರಿಸೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಜೀವನದಲ್ಲಿ ನಾವು ಯಶಸ್ಸನ್ನ ಕಾಣಬೇಕು ಅಂತ ತುಂಬಾ ಹಬ್ಬ ಹಬ್ಬಿಸ್ತಾ ಇರ್ತೀವಿ, ಯಶಸ್ಸು ಬೇಕೇ ಬೇಕು ಅಂತ. ಆದ್ರೆ ಯಶಸ್ಸು ಕಾಣೋಕೆ ಯಾರಿಗೆ ಇಷ್ಟ ಇರಲ್ಲ, ಖಂಡಿತ ಇಷ್ಟ ಇರುತ್ತೆ. ಯಶಸ್ಸನ್ನ ಕಾಣಬೇಕಾದ್ರೆ ಮುಖ್ಯವಾಗಿ ಏನ್ ಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ದೊಡ್ಡ ದೊಡ್ಡ ವಿದ್ವಾಂಸರು ಅಥವಾ ಯಶಸ್ಸನ್ನ ಸಾಧಿಸಿದವರು ಹೇಳೋದು, ನಮಗೆ ಒಂದು ದೊಡ್ಡ ಸಂಕಲ್ಪ ಶಕ್ತಿ ಇರಬೇಕು ನಮ್ಮಲ್ಲಿ ಅಂತ ಹೇಳ್ತಾರೆ. ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ನಮ್ಮಲ್ಲಿ ಸಂಕಲ್ಪ ಶಕ್ತಿ, ನಾನು ಇದನ್ನ ಮಾಡೇ ಮಾಡ್ತೀನಿ ಅನ್ನೋ ಒಂದು ಏನು ಮನೋಶಕ್ತಿ, ಒಂದು ಪ್ರಬಲವಾಗಿರುವಂತಹ ಒಂದು ಇಚ್ಛಾಶಕ್ತಿ ಇದೆ ಅಂದ್ರೆ ಅಷ್ಟರಿಂದಲೇ ಇಡೀ ಪರ್ವತನ ಪುಡಿ ಪುಡಿ ಮಾಡಿಬಿಡ್ತೀನಿ ಅನ್ನೋ ಅಷ್ಟು ಕಾನ್ಫಿಡೆನ್ಸ್, ನಮ್ಮ ಉತ್ಸಾಹ ಇರುತ್ತೆ ಅಂತ ಹೇಳ್ತಾರೆ. ಜೀವನದಲ್ಲಿ ಗುರಿ ಸಾಧನೆಗೆ ಆ ಕೆಲಸ ಮಾಡುವಾಗ ಯಶಸ್ಸು ಬೇಕು ಅನ್ನೋದಾದರೆ ಮನುಷ್ಯನಿಗೆ ಸಂಕಲ್ಪ ಶಕ್ತಿ ಅನ್ನೋದು ಖಂಡಿತವಾಗ್ಲೂ ಬೇಕೇ ಬೇಕು. ಅದರ ಜೊತೆಗೆ ತುಂಬ ದೊಡ್ಡದಾಗಿರೋ ಒಂದು ಇಚ್ಛಾಶಕ್ತಿ ಕೂಡ ಬೇಕು. ಜೀವನದ ಉದ್ದೇಶಗಳನ್ನು ಸಾಧಿಸೋ ಮಾರ್ಗ ನಮಗೆ ಯಾವುದು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಏನೇ ಸಮಸ್ಯೆಗಳಿರಲಿ, ಏನೇ ಅಡಚಣೆಗಳು ಯಾವುದೇ ಇದ್ರೂ ಕೂಡ ಎಂಥ ಪರಿಸ್ಥಿತಿನ ಎದುರಾದಾಗಲೂ ಅವುಗಳನ್ನೆಲ್ಲ ನಿವಾರಿಸ್ಕೊಂಡು ನಾವೇನು ಕೆಲಸನ ಶುರು ಮಾಡಿರ್ತಿರಲ್ಲ ಅದನ್ನು ಏನು ಸಮಸ್ಯೆ ಬಂದರೂ ಬಿಡದೆ ಸಾಧಿಸೋದಿದೆಯಲ್ಲ, ಅದೇ ಸಂಕಲ್ಪ ಶಕ್ತಿ. ಆ ಸಂಕಲ್ಪ ಶಕ್ತಿಯ ಜೊತೆ ಜೊತೆಗೆ ಸಾಗೋಣ ಅಂತ ಹೇಳ್ತಾ, ಸಮಯ ಸರಿಯಾಗಿ 8:49, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ. ಹಲೋ ಕರ್ನಾಟಕದಲ್ಲಿ ಈ ಹಾಡುಗಳು ನಿಮಗಾಗಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್.
5: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿ.

101.3. ಸಮಯ ಸರಿಯಾಗಿ 9:05 ಸಖತ್ ಸಾಂಗ್ಸ್ಗೆ ನಿಮ್ಗೆ ಸ್ವಾಗತ. ನಿಮ್ ಜೊತೆ ಇರೋದು ನಾನು ಮಧು ಚೈತ್ರ. ಸಖತ್ ಸಾಂಗ್ಸ್ ಅಲ್ಲಿ ಒಂದು ದೊಡ್ಡ ಲಿಸ್ಟ್ ಅವಾಗಲೇ ರೆಡಿ ಆಗಿದೆ. ಈ ಹಾಡುಗಳೆಲ್ಲ ನಮಗ್ ಬೇಕಮ್ಮ, ನೀನ್ ಪ್ರಸಾರ ಮಾಡಲೇಬೇಕು ಅಂತ ಹೇಳಿದ್ರ ಖಂಡಿತ ಪ್ರಸಾರ ಮಾಡುವಂತ ಪ್ರಯತ್ನ ನಾನಂತೂ ಖಂಡಿತ ಮಾಡ್ತೀನಿ. ಶುಭೋದಯ, ಈ ಹಾಡಮ್ಮ ಕಳಿಸು, ಬೇಗ ಬೇಗ ಪ್ರಸಾರ ಮಾಡುವಂತ ಕೇಳ್ತಾ ಇದ್ರ. ತೀರ್ಥೇಶ್ ಚನ್ನಪಟ್ಟಣದಿಂದ, ಮತ್ತೆ ಕುಡ್ಲೆ ರವಿ ಅಂಜನಾನಗರದಿಂದ ಸದೇಶನ ಕಳಿಸಿದ್ದಾರೆ, ಮತ್ತೆ ಮೂಡಲ ವಿಠಲಾಪುರದಿಂದ ಪನ್ನಗ ಶ್ರೀಧರ್ ಅವರು, ಮಂಜುಳಾ ಮುನಿಯಪ್ಪ ನಾಗರತ್ನ, ರಾಜಾಜಿನಗರದಿಂದ ಸುಧಾ ಜಯಶ್ರೀ ಸುನೀಲ್, ರಾಜಾಜಿನಗರದಿಂದ ಮತ್ತೆ ಕಿಶನ್ ರೋಷನ್ ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಹೆಚ್ ಬಿ ಜಯರಾಮ್ ಅವರು, ಮತ್ತೆ ನಮಗೋಸ್ಕರ ಒಂದು ಹಾಡನ್ನ ಕೇಳಿಸ್ತೀರಾ ಅಂತ ಪ್ರಸಾದ್ ಕೆಸರುಮಡು ತುಮಕೂರಿಂದ ಸಂದೇಶನ ಕಳಿಸಿದ್ದಾರೆ. ಅವ್ರ ಜೊತೆಗೆ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ ದನ್ನಿಯವರ ಸಂದೇಶ ಕೂಡ ತಲುಪಿದೆ. ಖಂಡಿತ ನಿಮ್ಮ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಮುಂದಿನ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಆ ಹಾಡುಗಳು ಮೂಡಿ ಬರೋಕ್ಕೆ ಮೊದಲು ಈ ನಾವು ಚಿಕ್ಕ ವಯಸ್ಸಿಂದನೂ ಇರಬಹುದು, ಅಥವಾ ನಾವು ನಮ್ಮ ಮಕ್ಕಳಿಗೆ ಹೇಳ್ಬಹುದು, ಚಿ ಹಿಂಗಾಡ್ತೀಯಲ್ಲ ನಾಳೆ ನೋಡಿದವ್ರು ಏನನ್ಕೊಳ್ತಾರೆ ಅಂತ, ಈ ನೋಡಿದವ್ರು ಏನನ್ಕೊಳ್ತಾರೆ ಅನ್ನೋದಿದೆಯಲ್ಲ, ಇದ್ರ ಬಗ್ಗೆನೇ ಇವತ್ತಿನ ಮಾತುಕತೆ. ನೀವು ಕೂಡ ಯಾರಿಗಾದ್ರೂ ಹೀಗೆ ನೋಡಿದವ್ರು ಏನನ್ಕೊಳ್ತಾರೆ ಅಂತ ಹೇಳಿದಿರಾ? ಅಥವಾ ನಿಮಗೂ ಕೂಡ ಯಾರಾದರೂ ಏ ಏನು ಹಿಂಗಾಡ್ತೀಯ ನೋಡಿದವ್ರು ಏನನ್ಕೊಳ್ತಾರೆ ಅಂತ ಅನ್ನಿಸ್ಕೊಂಡಿದ್ದೀರಾ? ಇದರ ಬಗ್ಗೆ ನೀವು ನನಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಈಗ ನಾನೇನಾದರೂ ಹಾಡನ್ನು ಪ್ಲೇ ಮಾಡದೇ ಇದ್ರೆ ಕೇಳ್ತಾ ಇರೋ ನೀವು ಏನನ್ಕೊಳ್ತೀರಿ?

9:18 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ ಇಂದ ಸಂದೇಶನ ಕಳಿಸಿ ಕೇಳ್ತಾ ಇದ್ದಾರೆ. ಮತ್ತೆ ಮಹಲಿಂಗಪುರದಿಂದ ಇಂದಿನ ಬನಹಟ್ಟಿ ಅವರ ಜೊತೆಗೆ ಒಂದು ಹಾಡು ನಮಗೋಸ್ಕರ ಅಂತ ಕೇಳದವರು ಯಾರ್ಯಾರು, ಶ್ರೀನಿವಾಸ್, ಸುಪ್ರೀತಾ, ಶಂಕರ್, ಗೋವರ್ಧನ್ ಅವರು ಸಂದೇಶನ ಕಳಿಸಿದ್ದಾರೆ. ಆನಂದ್ ಜೊತೆಗೆ ಶಂಕರ್ ಜಗಲಿ ಗಬ್ಬೂರು ರಾಯಚೂರಿಂದ ಸಂದೇಶನ ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಪದ್ಮಜ ಶರತ್ ಬಿಡೆ ಹಂಪ ಅವರು ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮಂಜುಳಾ ಗಿರೀಶ್ ದಾವಣಗೆರೆಯಿಂದ, ಹಲೋ ನಮಸ್ಕಾರ ಮಧು, ಒಂದು ಹಾಡನ್ನ ಕೇಳಿಸ್ತೀರಾ ನಮಗೋಸ್ಕರ ಅಂತ ಸಂದೇಶನ ಕಳಿಸಿದವರು. ಬೆಳಗಾವಿಯಿಂದ ಸಂತೋಷ್ ಧೂಪದಾಳ ಅವರು. ಮತ್ತೆ ದಯವಿಟ್ಟು ಹಾಡು ಬೇಕು ಅಂತ ಅನಂತ್ ಕುಮಾರ್ ಅವರು ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಇಳ್ಕಲ್ಲಿಂದ ಮಂಜುಳಾ ಕವಲಿ ಅವರ ಸಂದೇಶ ಕೂಡ ತಲುಪಿದೆ. ಸುಭಾನ್ ಕೋರಿ ಹಂಪಸಾಗರದಿಂದ ಜಯಲಕ್ಷ್ಮಿ ನಾಗೇಶ್ ಅವರು ಕೂಡ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಕಾಮನಬಿಲ್ಲು, ಒಂದು ಹಾಡನ್ನು ಕೇಳಿಸ್ರಿ ಅಂತ ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸಂದೇಶ

ನೋಡಿದವ್ರು ಏನ್ ಅನ್ಕೊಳ್ತಾರೆ, ಏನಾದ್ರೂ ಅನ್ಕೊಳ್ಳಿ, ನಮ್ಗೇನು, ನಮ್ಮ ಮನಸ್ಸೇ ನಮ್ಮದು, ನಮ್ಮ ಲೋಕವೇ ನಮ್ದು ಅಂತ ಅನ್ಕೊಳ್ಳೋರು ಕೂಡ ಸುಮಾರು ಜನ ಇರ್ತಾರೆ. ಆದ್ರೆ ಸಾಕಷ್ಟು ಜನಕ್ಕೆ ಸಮಾಜ ಅಥವಾ ಬೇರೆಯವರು ಏನನ್ಕೊಳ್ತಾರೆ ಅನ್ನೋ ಯೋಚನೆ ಸಿಕ್ಕಾಪಟ್ಟೆ ಇರುತ್ತೆ. ಆತರ ನೀವು ಯೋಚನೆ ಮಾಡಿದ್ರೆ ನಮ್ಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಬೇರೆಯವರು ಏನ್ ತಿಳ್ಕೊಳ್ತಾರೆ ಅಂತ ಭಯ ಬಿಟ್ಟು ನಮ್ಮ ನಂಬಿಕೆ ಮೇಲೆ ನಡೆದ್ರೆ ಜನರು ಹೇಳೋ ಮಾತುಗಳು ನಮ್ಮ ಮೌಲ್ಯವನ್ನು ನಿರ್ಧಾರ ಮಾಡಲ್ಲ. ಮಧು, ನಿಮ್ಮ ಕೆಲಸಗಳೇ ನಿಜವಾದ ಪರಿಚಯ ಕೊಡುತ್ತೆ. ಬೇರೆಯವರ ಅಭಿಪ್ರಾಯಕ್ಕೆ ಹೆದರ್ಕೊಳ್ಳದೆ ಸತ್ಯ ಮತ್ತು ಧೈರ್ಯದ ಆದಿಯಲ್ಲಿ ಮುಂದುವರಿಯೋದು ಒಳ್ಳೆಯದು. ಮಾತಾಡೋದು ಸುಲಭ, ಮಾಡೋದು ಕಷ್ಟನೇ. ಆದ್ದರಿಂದ ಕೆಲಸನೇ ನಮ್ಮ ಉತ್ತರ ಆಗಲಿ. ನಿಮ್ಮ ಆತ್ಮದ ಧ್ವನಿ ಕೇಳಿ, ಅದೇ ನಿಜವಾದ ದಾರಿದೀಪ ಅಂತ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ BDM ಲೇಔಟಿಂದ ಸಂದೇಶನ ಕಳಿಸಿ ಹೇಳ್ತಾರೆ. ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಏ ಮುಂದಿನ ಹಾಡುಗಳು ಮುಡಿಗೆ ಬರ್ತಾ ಇದೆ ನಿಮಗಾಗಿ. ನಿಮ್ಮ ಸಂದೇಶಗಳು ನಮಗೆ ತಲುಪಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ನಾನ್ ಯಾರಿಗೂ ಹೆದರಲ್ಲ ರೀ, ನನ್ಗೇನು ಹೆದರಿಕೆನೆ ಇಲ್ಲ, ನಾವು ಸರಿಯಾಗಿದ್ರೆ ಯಾರಿಗಾದ್ರೂ ಯಾಕೆ ಹೆದರಬೇಕೇಳಿ, ನಾನು ಕೇರೆ ಮಾಡಲ್ಲ ಅಂತ ಮಲ್ಲೇಶ್ವರಂಯಿಂದ ಸಂಪತ್ಲಕ್ಷ್ಮಿ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಅಂದರೆ ಯಾರೇನು ಅನ್ಕೊಳ್ತಾರೆ ಅಂತ ಯೋಚನೆ ಮಾಡೋದಾದರೆ ನೀವೇನು ಮಾಡ್ತೀರಾ, ಅಯ್ಯೋ ಅವ್ರು ಏನು ಅನ್ಕೊಳ್ತಾರೋ ಇವ್ರೇನು ಅನ್ಕೊಳ್ತಾರೋ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ ಅಂತ. ಆದರೆ ಇವಾಗಿನ ಜನ್ರೇಷನ್ ಇದೆಯಲ್ಲ, ಅದು ಅಷ್ಟೊಂದು ಯೋಚನೆ ಮಾಡಲ್ಲ, ಅಯ್ಯೋ ಅವ್ರೇನು ಅನ್ಕೊಳ್ತಾರೆ ಇವ್ರೇನು ಅನ್ಕೊಳ್ತಾರೆ, ಅದೊಂಥರ ಡೋಂಟ್ ಕೇರ್.

ಆಟಿಟ್ಯೂಡ್ ಅಂತ ಅನ್ಸುತ್ತೆ. ಕೆಲವು ಸಲ ಅದು ಒಳ್ಳೆಯದು, ಆದರೆ ಕೆಲವು ಸಲ ಅದು ಕೂಡ ಒಂದಷ್ಟು ಸಮಸ್ಯೆಗಳನ್ನು ಒಟ್ಟುಗೂಡಿಸುತ್ತೆ ಅನ್ನೋದಂತೂ ಖಂಡಿತ ತಪ್ಪಲ್ಲ. ಅನಂತರಾಜು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸಿಂಧನೂರಿಂದ ಸುರೇಶ್ ಬೀಳೊಟಗಿ, ಮತ್ತೆ ಮೇಡಮ್ ಒಂದು ಹಾಡು ಪ್ಲೀಸ್ ಅಂತ ತ್ರಿಮೂರ್ತಿ ಅವರು, ಮತ್ತೆ ಲಿಂಗಸ್ಗೋರಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಸಂದೇಶನ ಕಳಿಸಿದ್ದಾರೆ, ಚಿನ್ನದ ಗಣಿಯಿಂದ. ಓಕೆ, ಉಮಾ ರವಿಕುಮಾರ್ ಉಜನಹಳ್ಳಿ ಚನ್ನಪಟ್ಟಣ ತಾಲೂಕಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ದಾವಣಗೆರೆಯಿಂದ ಸರಳ ಶುಭೋದಯ ಮತ್ತು ಚೈತ್ರ, ನಿಜ ಹೇಳ್ತೀನಿ ನನ್ನ ಮಕ್ಕಳಿಗೆ ಹೇಳೋದು ಏನು ಗೊತ್ತಾ, ನೋಡಿದವ್ರು ಏನಂತಾರೆ ಅಂತ ಹೇಳೋದು ತುಂಬಾನೇ ಕಮ್ಮಿ. ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು ಅನ್ನೋದ್ರ ಬಗ್ಗೆ ಹೇಳೋಕೆ ಒತ್ತು ಕೊಡ್ತೀನಿ ಅಂತ ಹೇಳ್ತಾರೆ. ವೆರಿ ಗುಡ್, ತುಂಬ ಒಳ್ಳೆಯ ಯೋಚನೆ ಇದು. ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು ಅಂತ ಹೇಳ್ಕೊಟ್ರೆ ನಾವು ಯಾರಿಗೂ ಹೆದರೋ ಅಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮ ಅಂತರಾತ್ಮ ಪ್ರತಿ ಸಲ ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ ಅನ್ನೋ ಅರಿವು ನಮಗೆ ಇರುತ್ತೆ. ನಮಸ್ತೆ ಮೇಡಮ್, ಮನೆಯಲ್ಲಿ ದೊಡ್ಡವರು ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ರೆ ಆ ಥರ ಮಾಡಬಾರ್ದು ಅಂತ ಸಾಮಾನ್ಯವಾಗಿ ಹೇಳೋ ಅಭ್ಯಾಸ ಉಂಟು ನಮಗೆ, ಆದರೆ ನೋಡ್ದವ್ರು ಏನಂತಾರೆ ಅನ್ನೋದು ಕಡಿಮೆನೇ ಅಂತ ಸಂದೇಶನ ಕಳಿಸಿದವರು ಅನಂತಕುಮಾರ್ ಅವರು. ಧನ್ಯವಾದಗಳು ನಿಮಗೂ ಕೂಡ. ನೋಡ್ದವ್ರು ಏನಂತಾರೆ ಅಂದ್ಕೊಳ್ಳಿ ನಮಗೇನು, ನೋಡ್ದವ್ರು ಏನಾದರೂ ಅಂದ್ಕೊಳ್ಳಿ ನಮಗೇನು ಬೇಜಾರು ಏನಾಗಲ್ಲ. ನೀವು ಮಾತ್ರ ಮರ್ಯಾದೆಯಿಂದ ಬದುಕೋದನ್ನು ಕಲೀರಿ ಅಂತ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣೆ ರಣ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ನಾನು ನನ್ನ ಹೆಂಡತಿ ಬರ್ತ್ಡೇ ಪಾರ್ಟಿಗೆ ಹೋಗಿದ ಸಮಯದಲ್ಲಿ ನನ್ನ ಹೆಂಡತಿಗೆ ಕೀಟ್ಲೆ ಮಾಡಿದಾಗ ನನ್ನ ಹೆಂಡತಿ ಛಿ ಏನ್ರಿ ಹೀಗೆ ಮಾಡ್ತಿದ್ದೀರಾ ಅಂತ ಸಂಕೋಚಪಟ್ಟು ಸುಂದರಕ್ಷಣ ನೆನಪಾಯಿತು ಅಂತ ಕೆಂಪರಾಜ್ ಅವರು RHCS ಬಡಾವಣೆಯಿಂದ ಅನ್ನಪೂರ್ಣೇಶ್ವರಿ ನಗರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಕೆಂಪರಾಜ್ ಅವರೇ, ನಾನು ಕೇಳ್ತಾ ಇರೋದು ನೋಡಿದವ್ರು ಏನನ್ಕೊಳ್ತಾರೆ ಅಂದರೆ ಈ ಯಾವುದಾದ್ರೂ ಕೆಲಸಗಳು ಮಾಡಿದಾಗ ಅಂತ, ಆದರೆ ಇವರೊಂಥರ ಬೇರೆದೇ ಮೂಡ್ಗೆ ಹೋಗಿದ್ದಾರೆ. ಎನಿವೇಸ್, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಜೊತೆಗೆ ಸೌರಾಷ್ಟ್ರಪೇಟೆಯಿಂದ ಅಮರಾವತಿ ಹರಿಕುಮಾರ್ ಅವರು ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದ್ಕೊಳ್ಳೋರು ಬಾಯಿಗೆ ಬೀಗ ಹಾಕೋಕ್ಕಾಗಲ್ಲಪ್ಪ, ಆದರೆ ಅವ್ರಿಗೆ ಬೆಲೆ ಕೊಡದೆ ಹೋದರೆ ಅವ್ರ ಮುಖದಲ್ಲಿ ಕಳೆ ಇರಲ್ಲ. ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ ಅಲ್ವಾ, ನಮ್ಮ ಬೆಳವಣಿಗೆ ನೋಡಿ ಉರ್ಕೊಳ್ಳೋರು ಒಬ್ರ ಇಬ್ಬರ, ನಾವು ಯಾಕೆ ಕೇರ್ ಮಾಡಬೇಕು ಅಲ್ವಾ ಅಂತ ಕಬಡ್ಡಿ ವೆಂಕಟೇಶ್ ಕಬಡ್ಡಿ ಇಂದ್ರ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಈ ಮುಂದಿನ ಹಾಡುಗಳು ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ. ನಿಮ್ಮ ಸಂದೇಶ ಕೂಡ ನಮಗೆ ತಲುಪಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ, ನಾನು ಯಾಕೆ ಯೋಚನೆ ಮಾಡಲಿ, ನನ್ನ ಪಾಡಗೆ ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಅಂತ ಹೇಳ್ದವರು ಸಾಕಷ್ಟು ಜನ ಇದ್ದಾರೆ. ಪಾರ್ವತಿ ಮೋಹನ್ ಕುಮಾರ್ ಸಂದೇಶನ ಕಳಿಸಿ, ಏನಾದರೂ ತಪ್ಪು ಮಾಡಿದಾಗ ನನ್ನ ಮಕ್ಕಳಿಗಾಗಿ ಹೇಳ್ತೀನಿ ನಾನು, ನೋಡಿದವ್ರು ಏನು ಅಂದ್ಕೊಳ್ತಾರೆ ನೀವು ಹಿಂಗೆಲ್ಲ ಮಾಡಿದ್ರೆ ಅಂತ ಅಂತ ಹೇಳ್ತಾಯಿದ್ರೆ. ಮತ್ತು ಪುಟ್ಟರಾಜು MP MG ದಿಬ್ಬಾಯಿಂದ ಸಂದೇಶನ ಕಳಿಸಿ, ಹೊಸದುರ್ಗದಿಂದ, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾರೆ. ನಂದಿನಿ ಮಾಲ್ತೇಶ್ ಸಾಗರದಿಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲಿಂದ ಸಂದೇಶನ ಕಳಿಸಿದ್ದಾರೆ, ಒಂದು ಹಾಡು ನಮಗೋಸ್ಕರ ಅಂತ. ಯಾರಾದರೂ ನೋಡಿದ್ರೆ ಏನು ಗತಿ ಅನ್ನೋದು ದಿನನಿತ್ಯದ ಸುಭಾಷಿತ ಆಗೋಗ್ಬಿಟ್ಟಿದೆ ನಮಗಂತೂ ಅಂತ ನಾಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ರಾಜು ರತ್ನ ಪೂಜಾ ವರ್ಣಿಕಾ ರಾಜಾಜಿನಗರದಿಂದ ಸಂದೇಶನ ಕಳಿಸಿ, ಹಾಡುಗಳು ಚೆನ್ನಾಗಿದೆ ಧನ್ಯವಾದ ಅಂತ ಹೇಳ್ತಿದ್ದಾರೆ. ಐನುದ್ದೀನ್ ಬನಹಟ್ಟಿ ಮಾಲಿಂಗಪುರದಿಂದ ಸಂದೇಶನ ಕಳಿಸಿದರೆ, ಗುಡ್ ಮಾರ್ನಿಂಗ್, ಎಲ್ಲ ಹಾಡುಗಳು ಚೆನ್ನಾಗಿದ್ದಾರೆ ಇನ್ಬೋ ಅಂತ. ದಿನ್ನೂರಿಂದ ಯಾರು ವೀರೇಂದ್ರ ಲಮನಿಯವರು ಸಂದೇಶನ ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮತ್ತು ಪಲ್ಲವಿಯವರು ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ಜೊತೆಗೆ ಸಂದೇಶನ ಕಳಿಸ್ದವರು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ, ಭಾವನಾ ರವಿ ಶಿರಾ ತುಮಕೂರಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತು ಒಂದು ಹಾಡು ಅಂತ ಸೀತಾರಾಮ್ ಕಿರ್ಕೋಡ್ ಅವರ ಸಂದೇಶ ತಲುಪಿದೆ. ಯಾರು ಏನು ಅಂತಂದರೂ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ದಾರಿಯಲ್ಲಿ ನಾವು ನಡೆದ್ರೆ ಅಂಥವರು ಯಾರ್ಯಾರು ಏನೇನಂದರೂ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ನಾನು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಅನ್ನೋ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ನಮಗಿರಬೇಕು ಅಷ್ಟೇ ಅಂತ ಮಧುಮಾಲತಿ ಅವರು ಸಂದೇಶನ ಕಳಿಸಿದ್ದಾರೆ. ಮತ್ತು ಅಲ್ಲ ಇವರು ಯಲ್ಲಪ್ಪ ಯಾದವ್ ರಾಯಚೂರಿಂದ ಸಂದೇಶನ ಕಳಿಸಿ, ಮಧುಮಾಲತಿ ಅಂತ ನನಗೆ ಹೇಳ್ತಾ ಇದ್ದಾರೆ. ನನ್ನ ಹೆಸರು ಮಧು ಚೈತ್ರ ಕಣ್ರಿ, ಮಧುಮಾಲತಿ ಅಲ್ಲ. ಓಕೆ, ಶ್ರುತಿ ಮಂಜುನಾಥ್ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ, ಯಾರು ಏನಾದರೂ ಅನ್ಲಿ ಬಿಡ್ರಿ ಅಂತ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ಶ್ರುತಿ ಮಂಜುನಾಥ್ ಸಂದೇಶನ ಕಳಿಸಿದ್ದಾರೆ. ನಾನು ಯಾರಿವರು, ನಾನು ನನ್ನ ಮಗಳು ಕುಲಶ್ರೀಗೆ ಆವಾಗವಾಗ ನೋಡಿದವ್ರು ಏನು ತಿಳ್ಕೊಳ್ತಾರೆ ಅಂತ ಹೇಳ್ತಾ ಇರ್ತೀನಿ. ನನ್ನ ಮಗಳು ಮಗಳ ಕಡೆಯಿಂದ ಬರೋ ಉತ್ತರ ನೋಡೋಕ್ಕೋಸ್ಕರ ಬಾಳ್ಬಾರ್ದು, ನಮಗೋಸ್ಕರ ಇರಬೇಕಪ್ಪ, ಬಾಳೋದು ನಮಗೋಸ್ಕರ ಇರಬೇಕಪ್ಪ ಅಂತ ಹೇಳ್ತಾ ಇರ್ತಾಳೆ ಅಂತ ಲತಾ ದಿನೇಶ್ ಅವರು ಗಂಗೊಂಡನೆ ಹಳ್ಳಿಯಿಂದ ಅವ್ರ ಮಗಳು ಹೇಳ್ತಾಳಂತೆ, ನಾವು ನಮಗೋಸ್ಕರ ಬಾಳ್ಬೇಕು ಬೇರೆಯವ್ರಿಗೋಸ್ಕರ ಅಲ್ಲ ಅಂತ ಹೇಳ್ತಾಳೆ ಅಂತ ಹೇಳ್ತಿದ್ದಾರೆ. ಗುಡ್, ಒಳ್ಳೆ ಥಾಟ್. ಮತ್ತು ಸಾಂಗ್ಲಿ ಜಿಲ್ಲೆ ಜತ್ತದಿಂದ ಅಲ್ತಾಫ್ ಹುಜೈರೆ ಸೈಫುಲ್ ಅವರು ಸಂದೇಶನ ಕಳಿಸಿದ್ದಾರೆ. ಮತ್ತು ಅವ್ರ ಜೊತೆಗೆ ಸತೀಶ್ NH ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನೋಡಿದವ್ರು ಏನು ಅನ್ಕೊಳ್ತಾರೆ, ಹೌದು ಏನು ಅನ್ಕೊಳ್ತಾರೆ, ಖಂಡಿತ ಏನೇನೋ ಅನ್ಕೊಳ್ತಾರೆ. ಯಾವಾಗ ಅಂದರೆ ನಮ್ಮ ಬಾಳು ಬದುಕಿಗೊಂದು ಎಲ್ಲೇ ಇಲ್ಲದೆ ಇರುವಾಗ.

9:51 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಿಗಿನಹಳ್ಳಿ ಇಂಥ ಸಂದೇಶನ ಕಳಿಸಿ, ನಮ್ಮ ಹಾಡು ನಾವು ಯಾವುದು ಅಂತ ಕೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆದರೆ ನೀವು ಪ್ರಸಾರ ಮಾಡ್ತಿರೋ ಎಲ್ಲ ಹಾಡುಗಳು ಚೆನ್ನಾಗಿದೆ, ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಧನ್ಯವಾದ ಮಹಾದೇವಿ ಚಂದ್ರಕುಮಾರ್ ಅವರೇ ಅಂತ ಹೇಳ್ತಾ. ಮತ್ತೆ ಒಂದಷ್ಟು ಜನರ ಸಂದೇಶ ತಲುಪಿದೆ. ಸಿಂಧನೂರು ಸುರೇಶ್ ಬೀಳುಟಗಿ, ಏನ್ ಅನ್ಕೊಳ್ತಾರೆ, ನಾವೇನ್ ಅನ್ಕೊಂಡ್ರೆ ಜೀವನ ಮಾಡೋದು ಕಷ್ಟ ಮೇಡಮ್, ಹೇಗಿದ್ವೋ ಆಗಿರೋದು ಒಳ್ಳೇದಲ್ವಾ ಅಂತ ಹೇಳ್ತಾ ಇದ್ರೆ. ಮತ್ತೆ ಒಂದು ಹಾಡು ಕೇಳಿಸಿ ನಮಗೋಸ್ಕರ ಅಂತ ರವಿಕುಮಾರ್ ಗೌಡ ತುರ್ವೇಕೆರೆಯಿಂದ ಸಂದೇಶನ ಕಳಿಸಿದರೆ, ಜೊತೆಗೆ ಡಿ ಎಸ್ ನಾಗರಾಜ್ ರೋಹಿತ್ ವರ್ಧನ್ ಕಸ್ತೂರ್ಬಾ ನಗರದಿಂದ, ಗುಡ್ ಮಾರ್ನಿಂಗ್ ಮೇಡಮ್, ನೋಡಿದವ್ರು ಏನಂತಾರೆ ಅನ್ನೋಕ್ಕಿಂತ ಹೆಚ್ಚಿಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ನಮಗೆ ಮಾಡ್ಕೊಂಡು ಗಂಡನ ಮನೆಯವರು ಏನಂತಾರೆ ಅಂದಿದ್ದೇ ಜಾಸ್ತಿ ಅಂತ ತನುಶ್ರೀ ರಾಕೇಶ್ ನೆನಪಿಸ್ಕೊಳ್ತಾ ಇದ್ರೆ, ಇದೊಂದು ನೆನಪು ಕೂಡ ಇರಬೇಕು. ಸಾಮಾನ್ಯವಾಗಿ ಹೆಣ್ಮಕ್ಕಳಿಗೆ ಮೇ ಬಿ ಈಗಿನ ಜನ್ರೇಷನ್ ಇಲ್ಲ, ನಮ್ಮ ಹಿಂದಿನ ಜನ್ರೇಷನ್ ಅಥವಾ ನಮ್ಮ ಜನ್ರೇಷನಲ್ಲಿರಬಹುದು, ಮನೇಲಿ ಏನಾದರೂ ಕೆಲಸ ಮಾಡುವಾಗ ಒಂದು ಪಾತ್ರೆನ ಅಥವಾ ಒಂದು ಲೋಟನ ಒಂದು ಸ್ಪೂನನ್ನ ಕೆಳಗೆ ಬೀಳ್ಸಿದ್ರೆ ಸಾಕು, ಆಹಾ ಪಾತ್ರೆನ ನಗ್ಗಿಸ್ಬಿಡು, ಹೋದ ಮನೇಲಿ ಉದ್ಧಾರ ಆದಂಗೆ ಅಂತ ಹೇಳ್ತಿದ್ರು. ಅಂದರೆ ಅಮ್ಮನ ಮನೇಲಿ ಏನು ಕಲಿತೀವೋ ಗಂಡನ ಮನೇಲಿ ಅದನ್ನೇ ಮಾಡ್ತೀರಿ ಅನ್ನೋದು ಕೂಡ ಇತ್ತು. ಹಾಗೆಯೇ ತನುಶ್ರೀ ರಾಕೇಶ್ ಅವರು ನೆನಪಿಸ್ಕೊಳ್ತಾ ಇದ್ರೆ, ನಮ್ಮಮ್ಮ ನನಗೆ ಮಾಡ್ಕೊಂಡು ಗಂಡನ ಮನೇಲಿ ಅವ್ರು ಏನಂತಾರೆ ಏನ್ ಅನ್ಕೊಳ್ತಾರೆ ಅಂತ ಹೇಳ್ತಾ ಇದ್ರು ಅಂತ ನೆನ್ಪಿಸ್ಕೊಳ್ತಾ ಇದ್ರೆ, ನೈಸ್ ಅಲ್ವಾ, ಎಂತೆಂಥ ನೆನಪುಗಳೆಲ್ಲ ಹೊರಗೆ ಬರುತ್ತೆ. ನನಗಂತೂ ನನಗನ್ಸಿದ್ದು ಹೇಳ್ತೀನಿ, ಫಿಲ್ಟರ್ ಇಲ್ಲ, ನನ್ನ ತಪ್ಪಿದ್ರೆ ಎದುರಿದ್ದವರು ಹೇಳಿ ಅಂತ ಇದ್ಕೊಳ್ತೀನಿ, ಅಥವಾ ಯಾಕೆ ಹಿಂಗಾಯ್ತು ಅಂತ ಒಳ್ಳೆ ಸಕಾರಣ ಕೊಟ್ಟರೆ ನಾನು ಅದನ್ನ ಸರಿ ಮಾಡ್ಕೊಳ್ತೀನಿ ಮೇಡಮ್ ಅಂತ ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಜೊತೆಗೆ ಸೈಫುಲ್ಲಾ ಸಹರತ್ ಅವರು ಸಂದೇಶನ ಕಳಿಸಿದರೆ, ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ರಾಯಚೂರಿನ ಕೃಷ್ಣ ಅವರು ಸಂದೇಶನ ಕಳಿಸಿದರೆ, ಒಳ್ಳೆ ಹಾಡುಗಳು ಅಂತ ಗುಂಡೇಶ್ವರ ಅಳಕಟ್ಟಿ ವಿಜಯಪುರದಿಂದ ಸಂದೇಶನ ಕಳಿಸಿದರೆ. ಮಂಜುನಾಥ್ ಬಳ್ಳಾರಿಯಿಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ. ಎಚ್ ಬಿ ಜಯರಾಮ್ ರಾಜಾಜಿನಗರದಿಂದ ನಿಮ್ಮ ಸಂದೇಶ ಕೂಡ ತಲುಪಿದ್ದೆ. ಈಗೆಲ್ಲ ನಾವು ಬದುಕೋದು ನೋಡ್ದವ್ರಿಗೋಸ್ಕರನೇ ಅಲ್ವಾ, ಯಾಕಂದ್ರೆ ನಾವು ಹಾಕೋ ಬಟ್ಟೆ, ತಿನ್ನೋ ಆಹಾರ ಎಲ್ಲಾನು ನೋಡ್ದವ್ರಿಗೋಸ್ಕರ, ನಮಗೋಸ್ಕರ ಅಲ್ಲ. ಸೊ ನೋಡ್ದವ್ರು ಏನಂತಾರೆ ಅಂತ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಅರ್ಥ ಇದೆ ಅನ್ಸತ್ತೆ ಅಂತ ಹೇಳ್ತಾ ಇದಾರೆ. ಪ್ರಜ್ಞಾ ಭಟ್ ಭರತನಹಳ್ಳಿಯಿಂದ, ನೋಡ್ದವ್ರು ಏನ್ ಹೇಳಿದ್ರು ಬೇಜಾರಿಲ್ಲ, ನಾನು ಮಾಡೋ ಕೆಲಸ ನನ್ಗೆ ಒಳ್ಳೇದಿದ್ರೆ ಸಾಕು ಅಂತ. ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ ಶ್ರೀನಗರ ತುಮಕೂರಿಂದ ಕಲೇಶ್ವರ್ ಕುಮಾರ್ ಅವರು, ಮಕ್ಕಳ ವಿಚಾರದಲ್ಲಿ ಯಾರೇನಾದರೂ ಅಂದ್ಕೊಳ್ಳಿ, ಸ್ಕೂಲಿಂದ ಕಾಲೇಜಿಂದ ಆಚೆ ಸಾರ್ವಜನಿಕರಿಂದಲೂ ಸಹ ಕಂಪ್ಲೇಂಟ್ಸ್ ಬರಬೇಕು, ಅದನ್ನೇ ನಾನು ಎದುರು ನೋಡ್ತಿದ್ದೆ. ಆವಾಗಲೇ ಜೀವನದ ಎಲ್ಲ ಮೊದಲು ಅವರಿಗೆ ಅನುಭವ ಸಿಗೋದು ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸಾಮಾನ್ಯವಾಗಿ ಹೇಳ್ತಾರೆ ನಮ್ಮ ಮಕ್ಕಳ ಬಗ್ಗೆ ಯಾರೂ ಒಂದು ಮಾತು ಆಡಬಾರ್ದು ಅಂತ, ಆದರೆ ಇವರು ಹೇಳ್ತಿದ್ದಾರೆ ಕಂಪ್ಲೇಂಟ್ ಬರಬೇಕು ಅವ್ರಿಗೆ, ಆವಾಗಲೇ ಜೀವನದಲ್ಲಿ ಏಟುಗಳು ತಿಂದು ಗಟ್ಟಿಯಾಗೋಕೆ ಸಾಧ್ಯ ಆಗೋದು ಅಂತ. ಮುಂದೆ ಎದುರಿಸಬೇಕಾಗಿರೋ ಪ್ರಸಂಗಗಳು ಬಂದಾಗ ಏನು ಮಾಡಬೇಕು ಅನ್ನೋ ಜೀವನದ ಮೌಲ್ಯ ತಿಳಿಯೋದು ಅಂತ ಕಲೇಶ್ವರ್ ಕುಮಾರ್ ಅವರು ಹೇಳ್ತಿದ್ರೆ, ಖಂಡಿತ ಧನ್ಯವಾದಗಳು ನಿಮಗೆ. ಮತ್ತೆ ಕೇಳ್ತಾ ಇದ್ದೀನಿ, ಚೆನ್ನಾಗಿದೆ ಮಧು ಚೈತ್ರ ಅಂತ ಸುಜಾತ ಆರ್ ಗಣೇಶ ಸಂದೇಶನ ಕಳಿಸಿದರೆ. ಹಂಸಿಣಿ ದಾವಣಗೆರೆಯಿಂದ ಮತ್ತೆ ಸಂದೇಶನ ಕಳಿಸ್ದವರು ಯಾರಿವರು, ದಯವಿಟ್ಟು ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಸಂದೇಶ ತಲುಪಿಸಿ. ಇವರು ನಂಬರ್ ಎಂಡಿಂಗ್ ವಿತ್ 9925. ಅದು ಮನೆಯಲ್ಲಿನ ಸಂಸ್ಕೃತಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ರೆ, ಇವರು ಹೆಸರನ್ನು ಕಳಿಸಿಲ್ಲ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬಯಿಂದ, ಇವತ್ತಿನ ಮಾತು ಯಾರು ಏನು ಅನ್ಕೊಳ್ತಾರೋ, ನೋಡಿದವ್ರು ಏನಂತಾರೆ ಇವೆಲ್ಲ ಇವಾಗಿನ ಸಮಯಕ್ಕೆ ಸರಿ ಹೋಗಲ್ಲ, ಕಾಲ ಬದಲಾಗಿದೆ, ಆದರೂ ನಮ್ಮ ಮನಸ್ಸಿಗೆ ನಾವು ಮಾಡ್ತಿರೋದು ನಾವು ಹೇಳ್ತಿರೋದು ಸರಿ ಅನ್ಸಿದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ. ಕಾಲ ಬದಲಾಗಿದೆ ಆದರೆ ಎಲ್ಲವೂ ಬದಲಾಗಿಲ್ಲ ಅನ್ನೋದು ಮಾತ್ರ ಸತ್ಯದ ಮಾತು. ನಮಗೋಸ್ಕರ ಒಂದು ಹಾಡು ಅಂತ ಸಂದೇಶನ ಕಳಿಸಿದವರು ಹೆಸರಿಲ್ಲ. ನಮ್ಮ ರನ್ನಿಂಗ್ ವಿತ್ 8458 ಮತ್ತೆ ನಮ್ಮ ರನ್ನಿಂಗ್ ವಿತ್ 8642 ಚಿದಾನಂದ್ ಟಿ ಬಿ ಸರ್ಕಲ್ನಿಂದ ನಿಮ್ಮೆಲ್ಲರಿಗಾಗಿ ಈ ಮುಂದಿನ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತು ನಿಮ್ಮ ಎಲ್ಲ ಈ ಹಾಡುಗಳಿಗಾಗಿ ಅಂತ ಹೇಳ್ತಾ ಇದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 9:55 ನಿಮಿಷ, ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ ಸರಿಯಾಗಿ 10:04 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸನ್ನಚ್ಚೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರ. ಏನಿವತ್ತಿನ ವಿಷಯ ಅಂದ್ರೆ ಒಂದಷ್ಟು ಕತೆ ಅಥವಾ ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಾತಾಡಿದ ಸಾಕಷ್ಟು ಚಿತ್ರಗಳಿದೆ, ಆದ್ರೆ ನಾನು ಒಂದಿಷ್ಟು ನೆನಪಿಸ್ಕೊಳ್ದೇ ಇರೋ ಚಿತ್ರಗಳನ್ನ ಇವತ್ತು ನೆನಪಿಸ್ಕೊಳ್ಳಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಈಗ ಮೊದಲಿಗೆ ಮಾತಾಡ್ತಿರುವಂತಹ ಸಿನಿಮಾ ಚಂದವಳ್ಳಿಯ ತೋಟ 1963 ಬಿಡುಗಡೆ ಆಯಿತು. ಪಾಲ್ಸ್ ಅಂಡ್ ಕಂಪನಿ ಅನ್ನುವಂತಹ ಒಂದು ಸಂಸ್ಥೆ ಇದನ್ನು ನಿರ್ಮಾಣ ಮಾಡಿತ್ತು. ಇದರ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯಕುಮಾರ್, ಜಯಂತಿ, ರಾಜಶ್ರೀ ಇವರೆಲ್ಲರೂ ಇದ್ರು. ಇದರ ನಿರ್ದೇಶನ ಮಾಡಿದವರು ಟಿ ವಿ ಸಿಂಗ್ ಠಾಕೂರ್ ಅವರು. ಕಾದಂಬರಿಕಾರ ತರಸು ಅವರದ್ದೇ ಚಿತ್ರದ ಸಂಭಾಷಣೆ ಇಲ್ಲಿ ಇತ್ತು. ಶಿವನಂಜೇಗೌಡರಾಗಿ ಉದಯ್ ಕುಮಾರ್ ಅವರದ್ದು ವೃತ್ತಿ ಜೀವನದಲ್ಲಿ ಶ್ರೇಷ್ಠ ಅಭಿನಯ ಅಂತ ಹೇಳಬಹುದು. ಓ ನನ್ನ ಬಾಂಧವರೇ, ಬಳ್ಳಿಯಂಗೆ ಬಳುಕು ತಲೀಸುಮ ಬಾಲಯ ಪ್ರೇಮದ ಸಿರಿಯ ಈ ನೀತಿ ನ್ಯಾಯ, ಈ ಹಾಡುಗಳಂತೂ ಚಿತ್ರದ

ಮೌಲ್ಯವನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ವು. ಚಂದವಳ್ಳಿಯ ತೋಟ ಭರ್ಜರಿ ಯಶಸ್ಸನ್ನು ಗಳಿಸಿತ್ತಷ್ಟೇ ಅಲ್ಲದೆ ರಾಷ್ಟ್ರೀಯ ಅರ್ಹತಾ ಪ್ರಶಸ್ತಿಯನ್ನು ಕೂಡ ಗಳಿಸ್ತು. ಸೋದರಿ ಚಿತ್ರದಿಂದ ಶುರುವಾಗಿತ್ತು ರಾಜ್ಕುಮಾರ್ ಮತ್ತು ಟಿ ವಿ ಸಿಂಗ್ ಠಾಕೂರ್ ಅವರ ಚಿತ್ರಯಾತ್ರೆ. ಚಂದವಳ್ಳಿಯ ತೋಟದವರೆಗೂ ಇದು ನಡ್ಕೊಂಡು ಬಂತು. ಇದು ಠಾಕೂರ್ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ 9th ಚಿತ್ರ ಅಂತೆ. ಚಿತ್ರದ ಶುರುವಿನಲ್ಲಿ ನಿರೂಪಕನೊಬ್ಬ ಬಂದು ಕತೆ ಹೇಳ್ತಾ ಹಾಗೆ ಚಿತ್ರದ ಕತೆ ದೃಶ್ಯ ರೂಪಕ್ಕೆ ಬರೋದು ಆ ಕಾಲಕ್ಕೆ ಒಂದು ವಿಶಿಷ್ಟ ನಿರೂಪಣೆಯ ತಂತ್ರ ಅಂತಲೇ ಅನಿಸಿತ್ತು. ನೀವು ಕೂಡ ಕಥೆ ಅಥವಾ ಈ ಥರ ಕಾದಂಬರಿ ಆಧರಿಸಿದ ಚಿತ್ರಗಳು ಯಾವ್ದು ಇಷ್ಟ ಅಂತ ನಮಗೆ ತಿಳಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸುಮಾ ಬಾಲಯ್ಯ ಪ್ರೇಮದ ಸಿರಿಯೇ, ಎಲ್ಲಾರೀಶ್ವರಿಯವರ ಧ್ವನಿಯಲ್ಲಿ ಈ ಹಾಡನ್ನ ಕೇಳಿದ್ರಿ. ಒಂದು ಅದ್ಭುತವಾದ ಕಂಪೋಸ್ ಅಂತಾನೆ ಹೇಳಬಹುದು. ಧನ್ಯವಾದಗಳು ನಿಮ್ಮೆಲ್ರಿಗೂ. ಸಮಯ ಸರಿಯಾಗಿ 10:10 ಆಗಿದೆ. ನಾವಿವತ್ತು ಮಾತಾಡ್ತಿರೋದು ಕತೆ ಅಥವಾ ಕಾದಂಬರಿಯ ಚಿತ್ರಗಳನ್ನ. ಇನ್ನು ಎರಡನೇ ಚಿತ್ರ ನಾನು ಮಾತಾಡ್ತಾ ಇರೋದು ನಾಂದಿ. ಬಿಡುಗಡೆ ಆಗಿದ ವರ್ಷ 1964. ಭಾರತಿ ಚಿತ್ರ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ರು. ಕಲ್ಪನಾ, ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಬಾಲಕೃಷ್ಣ, ವಾದಿರಾಜ್ ಇವರೆಲ್ಲ ಇದ್ದಿದ್ದು ಈ ಸಿನಿಮಾನ ನಿರ್ದೇಶನ ಮಾಡಿದವರು ಎನ್ ಲಕ್ಷ್ಮೀನಾರಾಯಣ್ ಅವರು. ವಿದೇಶದಲ್ಲಿ ಪ್ರದರ್ಶನ ಭಾಗ್ಯ ಕಂಡ ಚಿತ್ರ ನಾಂದಿ. ಹಾಡೊಂದ ಹಾಡುವೆ, ನೀ ಕೇಳು ಮಗುವೆ, ಚಂದ್ರಮುಖಿ ಪ್ರಾಣಸಖಿ, ಈ ಎಲ್ಲ ಹಾಡುಗಳು ಈ ಚಿತ್ರದ ಹೈಲೈಟ್. ಏನೇನೋ ಗ್ಲಾಮರಸ್ ಅಲ್ಲದೇ ಇರುವಂತಹ ಒಂದು ಸಾಧಾರಣ

ಕರ್ಣ ಪಾತ್ರವನ್ನ ಡಾಕ್ಟರ್ ರಾಜ್ಕುಮಾರ್ ತುಂಬ ಮನಸ್ಸಿನಿಂದ ಒಪ್ಪಿ ಮನೋಗ್ರವಾದ ಅಭಿನಯ ನೀಡಿದಂತಹ ಚಿತ್ರ ನಾಂದಿ. ಕಲ್ಪನಾ ಅವರ ತಾರಾ ಜೀವನದಲ್ಲಿ ಮೊಟ್ಟ ಮೊದಲು ಪ್ರಶಸ್ತಿ ಗಳಿಸಿದ ಚಿತ್ರ ಇದು ಅಂತ ಹೇಳಬಹುದು. ಈ ಚಿತ್ರ ರಾಷ್ಟ್ರ ಪ್ರಶಸ್ತಿ ಪಟ್ಟಿಯಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಕನ್ನಡ ಚಿತ್ರ ಪ್ರೇಮಿಗಳು ಯಾರದೇ ನಾಯಕತ್ವವಿಲ್ಲದೆ ಕೆಂಪೇಗೌಡ ರಸ್ತೆಯಲ್ಲಿ ಮೆರವಣಿಗೆ ಹೊರಟು ಪ್ರತಿಭಟನೆ ನಡೆಸಿದ್ರಂತೆ. ಚಿತ್ರರಂಗದ ಇತಿಹಾಸದಲ್ಲಿ ಸ್ವಯಂ ಪ್ರೇರಿತ ಜನಾಂದೋಲನ ಇದು ಅಂತ ಹೇಳಬಹುದು. ಸಮಯ 10:11, ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇಂತಹ ಚಿತ್ರಗಳ ಬಗ್ಗೆ ನಿಮ್ಮ ಸಂದೇಶ ಕೂಡ ನಮಗೆ ತಲುಪಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಇನ್ನು ಮುಂದಿನ ಚಿತ್ರ ನಾವು ಮಾತಾಡ್ತಾ ಇರೋದು ಇವತ್ತಿನ ಸಿನಿಚಿತ್ರ ಕಾರ್ಯಕ್ರಮದಲ್ಲಿ ಸಂಧ್ಯಾ ರಾಗದ ಬಗ್ಗೆ. 1966 ಬಿಡುಗಡೆಯಾದ ಚಿತ್ರ, ಶೈಲಶ್ರೀ ಪ್ರೊಡಕ್ಷನ್ಸ್ ಅವ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಭಾರತಿ ಅವರು ತರಗಣ ಇದ್ದಂತ ಚಿತ್ರ. ಎಸಿ ನರಸಿಂಹಮೂರ್ತಿ ಮತ್ತು ಎಸ್ ಕೆ ಭಗವಾನ್ ಇವರಿಬ್ಬರೂ ನಿರ್ದೇಶಿಸಿದಂಥ ಚಿತ್ರ ಇದು. ಇದು ಅನಕೃ ಅವರ ಕಾದಂಬರಿ ಆಧರಿಸಿದ ಚಿತ್ರ. ಶಾಸ್ತ್ರೀಯ ಗಾಯಕರಾದ ಭೀಮಸೇನ್ ಜೋಶಿ, ಬಾಲ್ಮುರಳಿ ಕೃಷ್ಣ ಅವರ ಪ್ರತಿಭೆಗಳನ್ನು ಸಮರ್ಥವಾಗಿ ಬಳಸ್ಕೊಂಡಂಥ ಚಿತ್ರ ಇದು ಅಂತ ಹೇಳಬಹುದು. ಇದು ರಾಷ್ಟ್ರಪತಿ ಪದಕವನ್ನು ಗಳಿಸಿದ ಚಿತ್ರ ಕೂಡ ಹೌದು. ಬಂಗಾರದಂತಹ ಗೀತೆಗಳನ್ನು ಕೇಳಿಸ್ತಿದ್ದೀರಿ, ಧನ್ಯವಾದಗಳು ಅಂತ ಹೆಬ್ಬಾಳದ ರಮೇಶ್ ಅವರು ಸಂದೇಶನ ಕಳಿಸಿ ಕೇಳ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಅವರ ಚಿತ್ರ ಇವರ ಚಿತ್ರ ಅನ್ನೋ ಹಾಗೆ ಇರಲಿಲ್ಲ. ಎಲ್ಲ ಕಲಾವಿದರು ಅದ್ಭುತವಾಗಿ ನಟಿಸ್ತಾ ಇದ್ರು, ಎಲ್ಲ ಚಿತ್ರಗಳು ಯಶಸ್ವಿ ಆಗ್ತಾ ಇತ್ತು ಅಂತ ಚಿದಾನಂದ್ ಅವರು ಟಿಬಿ ಸರ್ಕಲ್ನಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಇವತ್ತಿನ ಹಾಡುಗಳೆಲ್ಲ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಸಂಜಯ್ ರಾಜಾಜಿನಗರದಿಂದ ಸಂದೇಶನ ಕಳಿಸಿದ್ದಾರೆ. ಎವರ್ಗ್ರೀನ್ ಸಾಂಗ್ಸ್ ಮಧು ಚೈತ್ರ ಅಂತ ನಾಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿದರೆ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ವಿವಾಹವು ಕೂಡ ಒಂದು ಕಾದಂಬರಿ ಆಧಾರಿತ ಚಿತ್ರ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಹೌದು, ಪಿ ಸುಶೀಲಾ ಅವರ ದನಿಯಲ್ಲಿ ಕರ್ಪೂರದ ಗೊಂಬೆ ನಾನು ಈ ಹಾಡನ್ನು ನೀವು ಇದುವರೆಗೆ ಕೇಳ್ತಾ ಇದ್ರಿ. ಸಮಯ ಸರಿಯಾಗಿ 10:27 ನಿಮಿಷಗಳಾಗ್ತಾಯಿದೆ. ಆಹಾ, ಎಲ್ಲ ಹಾಡುಗಳನ್ನು ಸವಿಯಾದ ಹಾಡುಗಳನ್ನು ಸವಿತಾ ಇದ್ವಿ, ಧನ್ಯವಾದಗಳು ಅಂತ ವಿಜಯಕುಮಾರ್ ಗಸ್ಟಿಗರ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಮತ್ತು ಸುಮಧುರ ಹಾಡುಗಳಿಗಾಗಿ ಧನ್ಯವಾದಗಳು ಅಂತ ಅನಂತಕುಮಾರ್ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಸೂಪರ್ ರೆಟ್ರೋ ಸಾಂಗ್ಸ್ ಅಂತ ದೇವಿ ಸಿಂಗ್ ಸರೋಜ ಸಿಂಗ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಶ್ವೇತಾ ಹೆಸರಾವ್ ಸುಳಿಯದಿಂದ ಹಾಡುಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಕೇಳಿ ಪ್ರತಿಕ್ರಿಯಿಸ್ತಿರೋದಕ್ಕೆ ಧನ್ಯವಾದಗಳು. ಇನ್ನು 1966 ಬಿಡುಗಡೆಯಾಗಿದ್ದ ಚಿತ್ರ ತೂಗುದೀಪ. ಲಲಿತಾ ಫಿಲ್ಮ್ಸ್ ನಿರ್ಮಾಣ ಸಂಸ್ಥೆ ಇದನ್ನು ನಿರ್ಮಾಣ ಮಾಡಿತ್ತು. ರಾಜ್ಕುಮಾರ್, ಲೀಲಾವತಿ, ನರಸಿಂಹರಾಜು, ತೂಗುದೀಪ ಶ್ರೀನಿವಾಸ್ ಇವರೆಲ್ಲರೂ ಈ ಚಿತ್ರದಲ್ಲಿ ಇದ್ರು. ನಿರ್ದೇಶನ ಮಾಡಿದವರು ಕೆಎಸ್ಎಲ್ ಸ್ವಾಮಿಯವರು. ಬೆಂಗಾಲಿಯ ಖ್ಯಾತ ಕಾದಂಬರಿಕಾರ ಶರತ್ ಚಂದ್ರ ಚಟ್ಟರ್ಜಿಯವರ ಕಾದಂಬರಿಯನ್ನು ಆಧರಿಸಿದ ಚಲನಚಿತ್ರ ತೂಗುದೀಪ. ಖ್ಯಾತ ನಿರ್ದೇಶಕ ಕೆಎಸ್ಎಲ್ ಸ್ವಾಮಿ ಅಂದರೆ ರವಿ ಅಂತಲೇ ಕರೀತಿದ್ದ ಕೆಎಸ್ಎಲ್ ಸ್ವಾಮಿಯವರ ನಿರ್ದೇಶನದ ಚೊಚ್ಚಲ ಚಿತ್ರ ಇದು. ಪೋಷಕ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದ ಶ್ರೀನಿವಾಸ್ ಅವರು ಈ ಚಿತ್ರದ ಮೂಲಕ ತೂಗುದೀಪ ಶ್ರೀನಿವಾಸ್ ಅಂತಲೇ ಹೆಸರುವಾಸಿಯಾಗಿದ್ದು ಇದೀಗ ಇತಿಹಾಸ ಅಂತಲೇ ಹೇಳ್ಬೋದು. ಸಮಯ 10:29 ಆಗ್ತಾ ಇದೆ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.
1: ಮುಗುಳ್ನಗೆ ಶಶಿಕಿರಣ.

ವಾಹ್, ಏನು ಅದ್ಭುತವಾದ ಗೀತೆ ಅಲ್ವಾ. ಒಂಥರ ಒಂದು ಮೆಡಿಟೇಷನ್ ಮಾಡಿ ಹೊರಗೆ ಬಂದಂತಹ ಒಂದು ಫೀಲ್ ಕೊಡುವಂತಹ ಹಾಡು. ಹಾಡೊಂದ ಹಾಡುವೆ ನೀ ಕೇಳು ಮಗುವೆ, ಪಿ ಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ಮೂಡಿ ಬಂದಂತಹ ಹಾಡು ನಾಂದಿ ಚಿತ್ರದ ಈ ಅದ್ಭುತವಾದ ಹಾಡು. ಸಮಯ 10:34 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನವಿಲು 101.3. ಪ್ರಕಾಶ್ ಅವರು ಸಂದೇಶನ ಕಳಿಸಿದರೆ, ಚೆನ್ನಾಗಿದೆ ಹಾಡುಗಳು ಅಂತ ಹೇಳ್ತಿದ್ದಾರೆ. ಕೆಂಪರಾಜು ಮೈಸೂರಿಂದ, ಮತ್ತೆ ಇವತ್ತಿನ ಕಾರ್ಯಕ್ರಮವನ್ನು ಸ್ಕ್ರಿಪ್ಟ್ ಮತ್ತು ಹಾಡುಗಳು ಎಲ್ಲವೂ ಇಷ್ಟ ಆಯಿತು, ಮಾತುಗಳು ಕೂಡ ಇಷ್ಟ ಆಯಿತು ಅಂತ ನಳಿನಾ ಅರ್ಶನಕುಂಟೆಯಿಂದ ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ಧನ್ಯವಾದಗಳು ನಳಿನಾ ಅವರೇ. ಸಮಯ 10:35. ಇನ್ನು ಮುಂದಿನ ಸಿನಿಮಾ ನಾನು ಮಾತಾಡ್ತಾ ಇರೋದು ಬೆಳ್ಳಿ ಮೋಡದ ಬಗ್ಗೆ. 1967 ಬಿಡುಗಡೆಯಾದ ಸಿನಿಮಾ, ಶ್ರೀನಿವಾಸ್ ಆರ್ಟ್ಸ್ ಪ್ರೊಡಕ್ಷನ್ಸ್ ಅವರ ಸಿನಿಮಾ ಇದು. ಕಲ್ಪನಾ, ಕಲ್ಯಾಣ್ ಕುಮಾರ್, ಬಾಲಕೃಷ್ಣ, ಅಶ್ವಥ್ ಮತ್ತು ಪಂಡ್ರಿಬಾಯಿ ಇವರೆಲ್ಲರ ನಟನೆ ಇದ್ದಂಥ ಚಿತ್ರ. ನಿರ್ದೇಶಕರು ನಮ್ಮ ನಿರ್ದೇಶಕರ ಅಂತ ಅನ್ಸ್ಕೊಂಡಂತಹ ಪುಟ್ಟಣ್ಣ ಕಣಗಾಲ್ ಅವರು. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಮೊದಲ ಕನ್ನಡ ಚಿತ್ರ ಬೆಳ್ಳಿಮೋಡ. ಈ ಚಿತ್ರದ ನಂತರ ಕಲ್ಪನಾ ಅವರ ಹೆಸರಿನ ಮುಂದೆ ಮಿನುಗುತ್ತಾರೆ ವಿಶೇಷಣ ಕೂಡ ಸೇರಿಕೊಳ್ತು. ಈ ಚಿತ್ರದ ಯಶಸ್ಸು ಇನ್ನಷ್ಟು ನಾಯಕಿ ಪ್ರಧಾನ ಚಿತ್ರಗಳು ಬರೋಕೆ ಕೂಡ ಕಾರಣ ಆಯಿತು. ವಿಜಯ್ ಭಾಸ್ಕರ್ ಅವರ ಸಂಗೀತದಲ್ಲಿ ಎಲ್ಲ ಹಾಡುಗಳು ಕೂಡ ಸೂಪರ್ ಹಿಟ್ ಅನ್ನೋದಂತೂ ಆಯಿತು. ಅದರಲ್ಲೂ ದರಬೇಂದ್ರೆ ಅವರ ಮೂಡಲ ಮನೆಯ ಅಂತೂ ಚಿತ್ರದ ಹೈಲೈಟ್. ತ್ರಿವೇಣಿಯವರ ಇದೇ ಹೆಸರಿನ ಕಾದಂಬರಿ ಆಧರಿಸಿದ ಚಿತ್ರ ಬೆಳ್ಳಿಮೋಡ ದ್ವಿತೀಯ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ಚಿತ್ರಕಥೆಗಳ ರಾಜ್ಯ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡ ಚಿತ್ರ ಬೆಳ್ಳಿಮೋಡ. ಇದೇ ನನ್ನ ಉತ್ತರ.

ಎಲ್ಲರೀಶ್ವರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಹಣ್ಣಲೆ ಚಿಗುರಿದಾಗ ಚಿತ್ರದ ಈ ಹಾಡನ್ನ ಕೇಳ್ತಾ ಇದ್ರಿ. ಹಣ್ಣಲೆ ಚಿಗುರಿದಾಗ ಚಿತ್ರ ಕೂಡ ಒಂದು ಕತೆ ಅಥವಾ ಕಾದಂಬರಿಯನ್ನು ಆಧರಿಸಿದ ಚಿತ್ರ. 1968 ಬಿಡುಗಡೆ ಆಯಿತು. ಶ್ರೀಕಾಂತ್ ಅಂಡ್ ಶ್ರೀಕಾಂತ್ ಕಂಬೈನ್ಸ್ ಇಂದ ಬಿಡುಗಡೆ ಆದಂತಹ ಚಿತ್ರ. ರಾಜ್ಕುಮಾರ್, ಕಲ್ಪನಾ, ನಾಗೇಂದ್ರ ರಾವ್, ದಿನೇಶ್, ರಂಗ, ಜಯಶ್ರೀ ಇವರೆಲ್ಲರೂ ಈ ಚಿತ್ರದಲ್ಲಿ ಇದ್ರು. ಖ್ಯಾತ ಲೇಖಕಿ ಕಾದಂಬರಿಕಾರ್ತಿ ತ್ರಿವೇಣಿ ಅವರ ಕಾದಂಬರಿ ಆಧರಿಸಿದ ಚಿತ್ರ ಇದು. ಅತ್ಯುತ್ತಮ ಚಿತ್ರ, ಶ್ರೇಷ್ಠ ನಟ, ಶ್ರೇಷ್ಠ ನಟಿ, ಉತ್ತಮ ಕಥೆ, ಉತ್ತಮ ಸಂಗೀತ, ಹೀಗೆ 5 ರಾಜ್ಯ ಪ್ರಶಸ್ತಿ ಪಡೆದಂತಹ ಚಿತ್ರ ಹಣ್ಣೆಲೆ ಚಿಗುರಿದಾಗ. ಈ ಚಿತ್ರದಲ್ಲಿ ಅಭಿನಯಿಸೋ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಶತಕದ ಅಂಚಿಗೆ ಬಂದು ನಿಂತಿದ್ರು. ಆದರೂ ಕಡಿಮೆ ಅವಧಿ ತೆರೆ ಮೇಲಿರುವ ಪುಟ್ಟ ಆದರೆ ವಿಶೇಷ ಪಾತ್ರದಲ್ಲಿ ಅಭಿನಯಿಸೋಕ್ಕೆ ಒಪ್ಪಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಚಿತ್ರ ವಿಮರ್ಶಕರಿಂದ ಅಪಾರವಾದ ಮೆಚ್ಚುಗೆಯನ್ನು ಗಳಿಸ್ತು, ಹಾಗೆಯೇ ಗಲ್ಲಾಪೆಟ್ಟಿಗೆಯಲ್ಲೂ ಭಾರೀ ಯಶಸ್ಸನ್ನು ಗಳಿಸ್ತು. ಹಣ್ಣಲೆ ಚಿಗುರಿದಾಗ ಚಿತ್ರ ನೋಡಿ ಮಾರುಹೋದ ಹಿಂದಿಯ ತಾರೆ ಶಶಿಕಲಾ, ಈ ಚಿತ್ರವನ್ನು ವಿಠಲ್ ಹಿಂದಿಯಲ್ಲಿ ಮಾಡೋದಾದರೆ ನಾನು ಕಲ್ಪನಾ ಪಾತ್ರವನ್ನು ನಿರ್ವಹಿಸ್ತೀನಿ ಅಂದಿದ್ರಂತೆ ಈ ಚಿತ್ರದ ನಿರ್ದೇಶಕರು MR ವಿಠಲ್ ಅವರು. ಸಮಯ 10:44. ಇನ್ನೂ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅನ್ನೋದಾದರೆ ಉಯ್ಯಾಲೆ ಚಿತ್ರದ ಬಗ್ಗೆ ಮಾತಾಡಬೇಕು. 1969 ಬಿಡುಗಡೆಯಾಯಿತು. ರಾಜ್ಕುಮಾರ್, ಕಲ್ಪನಾ, ಬಾಲಕೃಷ್ಣ, ಅಶ್ವಥ್ ಇವರೆಲ್ಲರೂ ಇದ್ರು. ಎನ್ ಲಕ್ಷ್ಮೀನಾರಾಯಣ ಅವರು ಈ ಚಿತ್ರನ ನಿರ್ದೇಶನ ಮಾಡಿದರು. ಸ್ನೇಹಿತನ ಪತ್ನಿ ಸೆಳೆತಕ್ಕೆ ಒಳಗಾಗುವ ಒಂದು ಸಂಪ್ರದಾಯ ವಿರೋಧಿ ಪಾತ್ರದಲ್ಲಿ ರಾಜ್ಕುಮಾರ್ ಅವರ ಅಭಿನಯ ಅಮೋಘವಾಗಿತ್ತು. ಚದುರಂಗರ ಕಾದಂಬರಿಯನ್ನು ಆಧರಿಸಿದ ಚಿತ್ರ ಇದಾಗಿತ್ತು. ಉಯ್ಯಾಲೆ ಕರ್ನಾಟಕದಲ್ಲೇ ಪ್ರಥಮವಾಗಿ ಸ್ಟುಡಿಯೋ ಸೆಟ್ಟಿಲ್ಲದೆ ಮನೆಯಲ್ಲೇ ಚಿತ್ರೀಕರಣ ನಡೆದಂತಹ ಚಿತ್ರ. ಆಗ ಜನರೇಟರ್ ಸೌಲಭ್ಯ ಇರದೇ ಇದ್ದರಿಂದ ಕರ್ನಾಟಕ ರಾಜ್ಯ ವಿದ್ಯುತ್ ನಿಗಮದಿಂದ ವಿದ್ಯುತ್ ಪಡೆದು ಚಿತ್ರೀಕರಣವನ್ನು ನಡೆಸಲಾಯಿತಂತೆ. ಇದು ನಾವು ಇವತ್ತು ಮಾತಾಡ್ತಾ ಇರೋದು ಹೌದು ಕಾದಂಬರಿ ಅಥವಾ ಕಥೆಯನ್ನು ಆಧರಿಸಿದ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ಭುತವಾದ ಹಾಡುಗಳನ್ನು ಕೇಳಿಸ್ತಿದ್ದೀರಿ, ಧನ್ಯವಾದಗಳು ಅಂತ ಸಾಕಷ್ಟು ಜನರ ಸಂದೇಶ ಈಗಾಗಲೇ ನಮಗೆ ತಲುಪಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಪವಿತ್ರ, ಪಾರ್ವತಿ ಮೋಹನ್ ಕುಮಾರ್ ಅವರು ಎಲ್ಲರೀಶ್ವರಿ ಅವರ ಅಭಿಮಾನಿ, ಧನ್ಯವಾದಗಳು ಅವರ ಹಾಡನ್ನು ಕೇಳಿಸಿದ್ದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಕಾರ್ಯಕ್ರಮದ ಮಾಹಿತಿ ಜೊತೆಗೆ ಪ್ರಸಾರ ಆಗ್ತಿರೋ ಗೀತೆಗಳು ಚೆನ್ನಾಗಿದೆ ಅಂತ ಗೀತಾ ಕಾವೇರಪ್ಪ ಅವರು ಸಂದೇಶನ ಕಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಧುರವಾದ ಹಾಡುಗಳನ್ನು ಕೇಳಿ ಖುಷಿಯಾಯಿತು ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣೇಶ್ವರಿ ಬಡಾವಣೆಯಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ಮುಂದಿನ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ.

ಸಮಯ 10:52 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಾಕಷ್ಟು ಚಿತ್ರಗಳ ಬಗ್ಗೆ ಮಾತಾಡಿದ್ರಿ. ಇನ್ನು ಕಾಮನಬಿಲ್ಲು ಕೂಡ ಒಂದು ಕಾದಂಬರಿ ಅಥವಾ ಕಥೆಯನ್ನು ಆಧರಿಸಿದ ಚಿತ್ರ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್, ಅನಂತನಾಗ್, ಅಶ್ವಥ್, ಬಾಲಕೃಷ್ಣ, ಸರಿತಾ ಅವರ ಅಭಿನಯ ಇದ್ದಂತಹ ಚಿತ್ರ. ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಯೋಗ ಸಾಧನೆ ಎಲ್ಲರನ್ನು ಅಚ್ಚರಿಗೊಳಿಸಿದಷ್ಟೇ ಅಲ್ಲದೆ ಸುಮಾರು ಜನರನ್ನ ಯೋಗದ ಕಡೆಗೆ ಪ್ರೇರೇಪಣೆ ಕೂಡ ಮಾಡಿತ್ತು. ಇದು ಅಶ್ವಿನಿ ಅವರ ಮೃಗತೃಷ್ಣ ಕಾದಂಬರಿಯನ್ನ ಆಧರಿಸಿದ ಚಿತ್ರ. ರಾಷ್ಟ್ರಕವಿ ಕುವೆಂಪು ಅವರ ನೇಗಿಲ ಯೋಗಿ ಕವನವನ್ನ ಈ ಚಿತ್ರದಲ್ಲಿ ಸಾಂದರ್ಭಿಕವಾಗಿ ಕೂಡ ಬಳಸಿಕೊಳ್ಳಲಾಯಿತು. ಇನ್ನು ಸ್ವಲ್ಪ ಮುಂದಕ್ಕೆ ಬಂದು ನಾವು ಮಾತಾಡೋದಾದ್ರೆ 1996 ಬಿಡುಗಡೆಯಾದ ಚಿತ್ರ ಜನ್ಮದ ಜೋಡಿ. ಶಿವರಾಜ್ಕುಮಾರ್, ಶಿಲ್ಪಾ, ಪಾರ್ವತಿ ಮತ್ತು ಪವಿತ್ರ ಲೋಕೇಶ್, ರಾಜೀವ್ ಇವರೆಲ್ಲರೂ ಇದ್ದಂತಹ ಚಿತ್ರ. ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದ ಚಿತ್ರ. ಗುಜರಾತಿ ಲೇಖಕ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಪನ್ನಲಾಲ್ ಪಟೇಲ್ ಅವರ ಕಾದಂಬರಿ ಮಲೆಲಾ ಜೀವ ಈ ಕಾದಂಬರಿಯನ್ನು ಆಧರಿಸಿದ ಚಿತ್ರ. ಅತ್ಯುತ್ತಮ ಚಿತ್ರ ಫಿಲ್ಮ್ಫೇರ್ ಅವಾರ್ಡ್, ವಿಶೇಷ ತೀರ್ಪುಗಾರರ ಪ್ರಶಸ್ತಿ, ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ಸಂಗೀತ, ಅತ್ಯುತ್ತಮ ಸಾಹಿತ್ಯ, ಅತ್ಯುತ್ತಮ ಚಿತ್ರಕಥೆ, ಅತ್ಯುತ್ತಮ ಸಂಭಾಷಣೆ, ಅತ್ಯುತ್ತಮ ಹಿನ್ನೆಲೆ ಸಂಗೀತ ರಾಜ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತಹ ಚಿತ್ರ ಜನ್ಮದ ಜೋಡಿ. ಮಾನವೀಯ ಸಂಬಂಧಗಳ ಅಧ್ಯಯನಕ್ಕೋಸ್ಕರ ಅಮೆರಿಕ ವಿಶ್ವವಿದ್ಯಾಲಯಕ್ಕೆ ಪಠ್ಯವಾದ ಚಿತ್ರ ಜನ್ಮದ ಜೋಡಿಯಾಗಿತ್ತು. ಈ ಜನ್ಮದ ಜೋಡಿ ಚಿತ್ರದ ಹಾಡುಗಳನ್ನು ಕೂಡ ನಾವು ಯಾವತ್ತಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ. ಅಂತ ಹಾಡನ್ನು ಕೇಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ಹಾಡುಗಳು ಚೆನ್ನಾಗಿತ್ತು ಮಧು, ಧನ್ಯವಾದಗಳು ಅಂತ ಹರೀಶ್ ಮಲೇಶ್ವರಂಯಿಂದ ಸಂದೇಶನ ಕಳಿಸಿದ್ದಾರೆ. ತ್ರಿವೇಣಿ ಅವರ ಎಲ್ಲ ಕಾದಂಬರಿಗಳನ್ನು ನಾನು ಓದಿದ್ದೀನಿ, ತುಂಬ ಇಷ್ಟ ನನಗೆ ಅಂತ ನಾಗರತ್ನ ರಾಜಾಜಿನಗರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ವಸುಂಧರಾ ಪ್ರಭಾಕರ್ ಪ್ರಾಪ್ತೆ ಅವರು ಸಂದೇಶನ ಕಳಿಸಿ ಇವತ್ತಿನ ಕಾರ್ಯಕ್ರಮ ಹಾಡುಗಳು ಎಲ್ಲ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಮಧು ಚೈತ್ರ ನಿರೂಪಣೆ ಕೂಡ ಚೆನ್ನಾಗಿತ್ತು. ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಪಾತ್ರದ ಪರಕಾಯ ಪ್ರವೇಶ ಮಾಡಿ ಉತ್ಕೃಷ್ಟ ಅಭಿನಯ ನೀಡಿದ ಮೇರು ನಟಿ ಮಿನುಗುತ್ತಾರೆ ಕಲ್ಪನಾ. ಅವರ ನಂತರದ ದಾರಿಯಲ್ಲೇ ನಡೆದು ಬಂದರು ಅವರು ಆರ್ತಿ ಅಂತ ಹೇಳಬಹುದು. ನನಗೆ ಎಲ್ಲ ಹಾಡುಗಳು ಖುಷಿ ಕೊಡ್ತು ಅಂತ ಮಂಗಳಾ ಮೈಸೂರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ನಿಮ್ಮೆಲ್ಲರ ಪ್ರತಿಕ್ರಿಯೆಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಸಮಯ 10:55 ಆಗ್ತಾ ಇದೆ. ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 11:02. ಇದು ಗುರುವಾರದ ಗುಡ್ ಟೈಮ್, ಗುಡ್ ಮಾರ್ನಿಂಗ್ ಅಂತ ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ ಹೇಳ್ತಾ ಇದ್ದೀನಿ. ಈ ಕ್ಷಣ ನಿಮಿಷದ ಹಾಡುಗಳ ಪ್ರಸಾರ ಆಪ್ಕಿ ಪಸಂದ್ ಆರಂಭ ಆಗ್ತಾ ಇದೆ. ಬಾಲಿವುಡ್ನ ರೆಟ್ರೋ ಗೀತೆಗಳನ್ನು ನೀವು ಈ ಕ್ಷಣದಲ್ಲಿ ಕೇಳಬೇಕು, ನಿಮ್ಮಿಷ್ಟದವ್ರಿಗೂ ಕೇಳಿಸ್ಬೇಕು ಅನಿಸಿದ್ರೆ ಸಿಂಪಲ್ ಆಗಿ ನಮಗೊಂದು ಸಂದೇಶವನ್ನು ಕಳಿಸ್ಕೊಡಿ ವಾಟ್ಸಪ್ನಲ್ಲಿ. ಯಾವ ಚಿತ್ರದ ಯಾವ ಗೀತೆಯನ್ನ ನೀವು ಈ ಕ್ಷಣ ಕೇಳೋಕೆ ಬಯಸ್ತೀರಾ ಅದನ್ನು ಟೈಪ್ ಮಾಡಿ. ನಿಮ್ಮ ಚಂದದ ಹೆಸರು, ಊರು ಯಾವುದು ಅಷ್ಟನ್ನು ಟೈಪ್ ಮಾಡಿ 9489901013 ವಾಟ್ಸಪ್ ಮಾಡಿ. ಕೇಳ್ತಾರೆ, ಇದು ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರ ಆಪ್ಕಿ ಪಸಂದ್.

ಲಾಲಾಲಾ ಅಂತ ನೀವು ಕೂಡ ಹಾಡಿಗೆ ದನಿಯಾಗಿದ್ದೀರಿ, ಗೊತ್ತಾಗ್ತಾ ಇದೆ, ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ನಿಮ್ಮಿಷ್ಟದ ಹಾಡುಗಳ ಪ್ರಸಾರ, ಆಪ್ ಕಿ ಪಸಂದ್. ಈ ಕ್ಷಣ ನೀವು ಯಾವ ಬಾಲಿವುಡ್ನ ರೆಟ್ರೋ ಗೀತೆಯನ್ನು ಕೇಳೋಕೆ ಬಯಸ್ತೀರಾ, ನೀವಷ್ಟೇ ಅಲ್ಲ ನಿಮ್ಮಿಷ್ಟದವ್ರಿಗೂ ಕೇಳೋಕೆ ಇಷ್ಟಪಡ್ತೀರಾ, ಆ ಗೀತೆಯನ್ನು ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ 9484801013 ನಮ್ಮ ವಾಟ್ಸಪ್ ಸಂಖ್ಯೆ. ಸಿನಿಮಾ ಮತ್ತು ಗೀತೆ ಜೊತೆಗೆ ನಿಮ್ಮ ಚಂದದ ಹೆಸರು, ಊರಿನ ಹೆಸರು ಇಷ್ಟು ಟೈಪ್ ಮಾಡೋದನ್ನು ಮರಿಬೇಡಿ. ಕೇಳ್ತಾ ಇರಿ, ಇದು ಆಪ್ ಕಿ ಪಸಂದ್.

ಇದು ನಿಮಿಷದ ಹಾಡುಗಳ ಪ್ರಸಾರ ಆಪ್ ಕಿ ಪರ್ಸನ್. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರಾ, ಜೊತೆಗೆ ಇವತ್ತು ಡಬಲ್ ಬರ್ತ್ ಆನಿವರ್ಸರಿ. ನಮ್ಮ ಭಾರತೀಯ ಚಿತ್ರರಂಗದ ಗ್ರೇಟ್ ಆಕ್ಟರ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಪ್ಯಾರೆ ಲಾಲ್ ಮತ್ತು ಲಿರಿಸಿಸ್ಟ್ ಅಂಜಾನ್ ಅವರ ಡೆತ್ ಆನಿವರ್ಸರಿ. ಹಾಗಾಗಿ ಅವರ ನೆನಪಿನಲ್ಲಿ ನಮ್ಗೆ ಹಾಡಬೇಕು ಅಂತ ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದೀರಾ. ಯಾರೆಲ್ಲ ಅಂತ ನೋಡ್ತೀನಿ, ಕೆಲವರು ಹೆಸರು ಹೇಳೋಕ್ಕಾಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಇವತ್ತು ನಮ್ಮಲ್ಲಿ ಸಿಸ್ಟಮ್ ಕೈ ಕೊಟ್ಟಿದೆ. ಹಾಗಾಗಿ ನಾವು ಚಿಕ್ಕ ಮೊಬೈಲಲ್ಲಿ ನಿಮ್ಮ ಹೆಸರುಗಳನ್ನ ನೋಡುವಂಥ, ನಿಮ್ಮ ರಿಕ್ವೆಸ್ಟನ್ನು ಓದುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರು, ಅನಿತಾ ತಿರುಮಲೇಶ್ ಹಾವೇರಿಯಿಂದ, ವಿಲಿಯಂ ಪರ್ಲಡ್ಕ ಪುರ್ತೂರು, ಅಶೋಕ್ ದಿಲೀಪ್ ಕಲ್ಯಾಣ್ಕ ವಿಜಯನಗರ, ರಾಜಾರಾಮ್ ವಸುಧಾ ಮಂಜೇಶ್ವರ, ಸದಾಶಿವ ಹುಲ್ಗುರ ಬನಶಂಕರಿ ಸೆಕೆಂಡ್ ಸ್ಟೇಜ್, ಅಮರಾವತಿ ಹರಿಕುಮಾರ ಸೌರಾಷ್ಟ್ರ ಪೇಟೆಯನ್ನ, ಪ್ರಸಾದ್ ಅಖಿಲ ಪ್ರಸಾದ್ ರಾಜಾಜಿನಗರ್ ಸೇರಿದಂತೆ ಹರೀಶ್ ಮಲ್ಲೇಶ್ವರ ಅವರು ಕೂಡ ತಮ್ಮಿಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನೀವು ಕೂಡ ಈ ಕ್ಷಣ ನಿಮ್ಮಿಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡೋದಾದ್ರೆ ವಾಟ್ಸಪ್ ಮಾಡಿ 9489001013 ಯಾವ ಚಿತ್ರದ ಯಾವ ಗೀತೆ ಬೇಕು, ನೀವು ಯಾರು, ನಿಮ್ಮ ಊರು ಯಾವುದು, ಇಷ್ಟನ್ನು ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾರೆ ಇದು FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಓಹೋ ಹೋ ಅಂತ ಎಷ್ಟು ಚೆನ್ನಾಗಿರೋ ಹಾಡು ನಾವು ಕೇಳಿದ್ ಹಾಕ್ತಾ ಇದ್ದೀರ ಅಂತ ಖುಷಿ ಹಾಕಿದಿರಲ್ವಾ. 11:31 ಇದು ಗುರುವಾರದ ಗುಡ್ ಟೈಮ್. ರಘುನಾರಾಯಣ್ ಬೆಂಗಳೂರಿಂದ ಹೀರಾಮಣಿ ವರ್ಮ, ಪಾರಸಿಮಣಿ ವರ್ಮ, ಪುಷ್ಪೇಂದ್ರ ಮಣಿ ವರ್ಮ, ನೋಖಿಲಾಲ್ ವರ್ಮ ಅವರು, ಕಬಾಡಿ ಇಂದ್ರಾ, ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಸುಧಾ ಜೈಶ್ರೀ ಸುನೀಲ್, ದಿವಾಕರ್ ಶೆಣೈ ಮಂಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರಿಂದ, ಸತೀಶ್ ಕುಮಾರ್ ದೇವರಾಯನ್ ದುರ್ಗದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿರುವಂತಹ ನಿಮ್ಮಿಷ್ಟದ ಹಾಡುಗಳ ಪ್ರಸಾರ ಆಪ್ ಕಿ ಪಸಂದ್. ಈ ಕ್ಷಣ ಯಾವ ಗೀತೆಯನ್ನು ನೀವು ಕೇಳಬೇಕು, ಯಾರಿಗಾಗಿ ಈ ಗೀತೆಯನ್ನು ಕೇಳಿಸಬೇಕು, ಡೀಟೇಲ್ ಟೈಪ್ ಮಾಡಿ, ನಿಮ್ಮ ಚಂದದ ಹೆಸರು, ಊರಿನ ಹೆಸರನ್ನು ಟೈಪ್ ಮಾಡಿ 9489001013 ನಿಮಿಷದ ಆಪ್ ಕಿ ಪಸಂದ್ ಗೀತೆಯನ್ನು ಕೇಳಿ. ಇದು FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
5: ಆಕಾಶವಾಣಿ.
6: ತಮ್ಮಿಷ್ಟದ ಹಾಡಿಗಾಗಿ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಮಂಜುನಾಥ್ ಬಳ್ಳಾರಿ, ಕಲ್ಲೂರು ಮಹಾದೇವ್, ಪ್ರಕಾಶ್ ಗುಬ್ಬಿ, ಶಾಂತಾಚಾರ್ ಬಡಗಿರ ಕೊಕ್ಕನೂರು, ರಾಜೇಂದ್ರ ಬನಶಂಕರಿ, ಜಗದಾಂಬಿಕಾ ಹಂಸವೇಣಿ, ಮೀನಾ ಮಾಲ್ತೇಶ್ ಸಾಗರ, ಸುರೇಶ್ ಭಟ್, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಹನುಮಸಾಗರದಿಂದ ಚಂದ್ರಶೇಖರ್, ಪ್ರಕಾಶ್ ಶ್ಯಾಮಲ, ಮಾಲೂರು ತಾಲೂಕಿನಿಂದ ಅನಿಲ ಭೀಷ್ಟನವರ ಶಮನೇವಾಡಿ, ಹೋವಾಳೆ ಲಕ್ಷ್ಮೀ ಚಂದ್ರಶೇಖರ್, ಸೋಮನಾಥ್ ಕಲ್ಪಶ್ರೀ, ಜಗಳೂರು ತಾಲೂಕು, ಕಿಶನ್ ರೋಷನ್ ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಂದ, ಶರತ್ ಪದ್ಮಜಾ ಬಿಡೆ ಹಂಪಿ ನಗರದಿಂದ ಸೇರಿದಂತೆ ಅನೇಕರು ಸಂದೇಶವನ್ನು ಕಳಿಸ್ತಾನೆ ಇದ್ದೀರಾ. ಈ ಕ್ಷಣ ನೀವು ಇಷ್ಟಪಡುವಂತಹ, ಕೇಳಲು ಬಯಸುವಂತಹ ಬಾಲಿವುಡ್ ರೆಟ್ರೋ ಗೀತೆ ಯಾವುದು, ಅದರ ಹೆಸರು ಮತ್ತು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಯಾವ ಗೀತೆ ಬೇಕು ಇಷ್ಟನ್ನು ಕೂಡ ಟೈಪಿಸಿ ವಾಟ್ಸಪ್ ಮಾಡಿ 9489901013 ನಮ್ಮ ವಾಟ್ಸಪ್ ಸಂಖ್ಯೆ. ಕೇಳ್ತಾರೆ ಇದು ನಿಮ್ಮ ಇಷ್ಟದ ಹಾಡುಗಳ ಪ್ರಸಾರ, ಆಪ್ ಕೀ ಪಸಂದ್, ಆಕಾಶವಾಣಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಕೇಳು, ಇದು ನಿಮ್ಮಿಷ್ಟದ ಹಾಡುಗಳ ಪ್ರಸಾರ. ಅಪ್ ಕೀ ಪಸಂದ್. ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದರೆ, ಕಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ, ಗೋವಿಂದ ಮೆನನ್ ಕೋಲಾರದಿಂದ, ಅನಂತಕುಮಾರ್ ಗುಬ್ಬಿ, ರಮ್ಯಾ ಸುಧಾ ಬೂದಿಹಾಳ್ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸಾಕಷ್ಟು ಜನ ಆಶಾ ಪ್ರಕಾಶ್ ನಂದಿನಿ ಕೋಲಾರ ಮೇಡಮ್ ತಾಳ್ಮೆ ಇರಬೇಕು ಮೇಡಮ್, ತಾಳಿದವನು ಬಾಳಿಯಾನು ಅಂತ ಹಿರಿಯರು ಅನುಭವದಿಂದ ಹೇಳಿದ್ದಾರೆ. ಏನಪ್ಪ ಇಷ್ಟೊಂದು ಅರ್ಜೆಂಟು? ಎಲ್ಲರ ಹೆಸರು ಹೇಳಿದ್ದೀನಿ, ಮೊಬೈಲ್ ಇಟ್ಕೊಂಡಿದ್ದೀನಿ, ಇವತ್ತು ಸಿಸ್ಟಮ್ ಇಲ್ಲ. ಓಕೆ, ಈ ಕ್ಷಣ ನೀವು ನಿಮ್ಮಿಷ್ಟದ ಹಾಡನ್ನು ಕೇಳಬೇಕಾಗಿದ್ರೆ ನಮಗೆ ವಾಟ್ಸಪ್ ಮಾಡಿ 9489901013. ಯಾವ ಚಿತ್ರದ ಯಾವ ಗೀತೆ ಬೇಕು, ಯಾರಿಗಾಗಿ ಕೇಳಿಸಬೇಕು, ನೀವು ಯಾರು ರಿಕ್ವೆಸ್ಟ್ ಮಾಡ್ತಿರೋರು, ಇಷ್ಟನ್ನು ಡೀಟೇಲ್ಸ್ ಹಾಕಿ ನಮಗೆ ವಾಟ್ಸಪ್ ಮಾಡಿ. ಇದು ನಿಮ್ಮಿಷ್ಟದ ಹಾಡುಗಳ ಪ್ರಸಾರ, ಆಪ್ ಕೀ ಪಸಂದ್.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ನೀತಿಯಿಂದ ಅಭ್ಯಾಸಕ್ಕೆ, ಕಡಲ ಶ್ರೇಷ್ಠತೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ವಿಶ್ವ ವಾಣಿಜ್ಯ ಕಡಲ ನಾವಿಕರ ದಿನಾಚರಣೆಯನ್ನು ಇಂದು ಆಚರಿಸುತ್ತಿದೆ. ಪ್ರಸ್ತುತ ಜಾಗತಿಕ ಅಪಾಯದ ಸಂಘರ್ಷ ವಲಯಗಳನ್ನು ದಾಟುವಾಗ ನೌಕಾಪಡೆ ಹಾಗೂ ಕಡಲ ಸಿಬ್ಬಂದಿ ಸುರಕ್ಷತೆಯ ಮೇಲೆ ಹೆಚ್ಚು ಗಮನಹರಿಸಲು ಆಚರಣೆಯನ್ನು ಕೇಂದ್ರೀಕರಿಸಲಾಗಿದೆ. ಭಾರತೀಯ ನೌಕಾಪಡೆಯ 28 ವರ್ಷದ ನಾವಿಕ ಕುರುಬಾ ದಿನೇಶ್ ಕುಮಾರ್ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಅರ್ಗಾ ಬಳಿಯ ಕದಂಬ ನೌಕಾನೆಲೆಯಿಂದ ಕಳೆದ ಆಗಸ್ಟ್ 27ರಂದು ನಾಪತ್ತೆಯಾಗಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಕುಂಟಿಮಡ್ಡಿಯವರು. ಕದಂಬ ನೌಕಾನೆಲೆ ರಾಷ್ಟದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಕಾರವಾರ ಗ್ರಾಮೀಣ ಠಾಣೆಯ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ತಿಂಗಳ 21ರಿಂದ 24ರವರೆಗೆ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಇಂದು ಅಂತಿಮ ತೀರ್ಮಾನದ ನಿರೀಕ್ಷೆಯಿದೆ. ಪಶ್ಚಿಮಘಟ್ಟದ ಸೂಕ್ಷ್ಮ ಪ್ರದೇಶಗಳ ಕುರಿತಾದ ಡಾ ಕೆ ಕಸ್ತೂರಿ ರಂಗನ್ ವರದಿ ಹಾಗೂ ಈ ಸಂಬಂಧ ಕೇಂದ್ರ ಸರ್ಕಾರ 7ನೇ ಬಾರಿಗೆ ಹೊರಡಿಸಿರುವ ಕರಡು ಅಧಿಸೂಚನೆ, ರಾಜ್ಯ ಸರ್ಕಾರದ ನಿಲುವು ಮತ್ತು ಆಕ್ಷೇಪ ಸ್ಪಷ್ಟಪಡಿಸಲು ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಲು ರಾಜ್ಯ ಸರ್ಕಾರ ಬಯಸಿದೆ. ಉದ್ಯಾನಗಳ ಶೇಕಡ 5ರಷ್ಟು ಜಾಗೆ ಪರಭಾರೆ, ಬರಗಾಲದ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ವರದಿಗಳು ತಿಳಿಸಿವೆ. ರಂಗಭೂಮಿ ನಮ್ಮ ಬದುಕಿನ ಪ್ರತಿಬಿಂಬ ಎಂದು ಜೆಎಸ್ಎಸ್ ಸಂಸ್ಥೆ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್ ಹೇಳಿದ್ದಾರೆ. ದಿವಂಗತ ಪ್ರೊಫೆಸರ್ ನ ವಜ್ರಕುಮಾರ್ ಸ್ಮರಣೆಯ ವಜ್ರಸಿರಿ 5 ದಿನಗಳ ರಂಗೋತ್ಸವಕ್ಕೆ ಧಾರವಾಡದ ಜೆಎಸ್ಎಸ್ ಮಹಾವಿದ್ಯಾಲಯದ ಸನ್ನಿಧಿ ಸಭಾಂಗಣದಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಧಾರವಾಡ ರಂಗ

ರಾಮಾಯಣದ ನಿರ್ದೇಶಕ ಜಕೀರ್ ನದಾಫ್ ಪಾಲ್ಗೊಂಡಿದ್ದರು. ಖ್ಯಾತ ರಂಗಕರ್ಮಿ ದಿವಂಗತ ಯಶವಂತ್ ಸರದೇಶ್ ಪಾಂಡೆ ಪರಿಕಲ್ಪನೆಯ ಹೆಸರಾಂತ ಕೊಳಲು ವಾದಕ ಪ್ರವೀಣ್ ಗೋಡ್ಖಿಂಡಿ ಹಾಗೂ ಹಿರಿಯ ನಟ ರವಿ ಕುಲಕರ್ಣಿ ನಟಿಸಿದ ಕೊಳಲು ಡಾಟ್ ಕಾಮಿಡಿ ನಾಟಕ ಪ್ರೇಕ್ಷಕರನ್ನು ರಂಜಿಸಿತು. ಧಾರವಾಡ ತಾಲೂಕು ಅಳ್ನಾವರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಧಾರವಾಡ ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಅಲ್ಲಪ್ಪ ಬಡಿಗೇರ್ ಭೇಟಿ ನೀಡಿ ಆರೋಗ್ಯ ಸೇವೆಗಳ ಮಾಹಿತಿ ಪಡೆದು ಪರಿಶೀಲಿಸಿದರು. ಗ್ರಾಮೀಣ ಭಾಗಕ್ಕೆ ನೀರು ಪೂರೈಸುವ ಜಲಮೂಲಗಳಾದ ಕೆರೆ, ನದಿ, ಸರೋವರಗಳಲ್ಲಿ ಮಲಿನ ನೀರು ಸೇರಿ ಕಲುಷಿತಗೊಳ್ಳದಂತೆ ತಡೆಗಟ್ಟಲು ರಾಷ್ಟೀಯ ಗ್ರಾಮೀಣ ಜಲಮೂಲ ಸಂರಕ್ಷಣಾ ಯೋಜನೆ ಅಭಿವೃದ್ಧಿಪಡಿಸುವಂತೆ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಹೊಸದಿಲ್ಲಿಯಲ್ಲಿ ಆಗ್ರಹಿಸಿದ್ದಾರೆ. ಜಲಮೂಲಗಳ ಸುಸ್ಥಿರತೆ ಕುರಿತ ಶೃಂಗಸಭೆಯ ಸಮಾರೋಪದಲ್ಲಿ ಸಚಿವರು ಮಾತನಾಡಿದರು. ಕರ್ನಾಟಕ ವೇಗವಾಗಿ ಬೆಳೆಯುತ್ತಿದೆ. ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಲು ಎರಡನೇ ಬೆಂಗಳೂರು ನಿರ್ಮಿಸಲು ಗಂಭೀರ ಚಿಂತನೆ ನಡೆಸುವಂತೆ ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಾಹಿರಿ ಮುಖ್ಯಮಂತ್ರಿ ಅವರೊಂದಿಗಿನ ಬೆಂಗಳೂರಿನಲ್ಲಿ ಆಯೋಜಿತ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಒಣಭೂಮಿ ಪ್ರದೇಶ ಹೆಚ್ಚಿದೆ. ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಾಧ್ಯವಾಗುವಂತೆ ವೈವಿಧ್ಯಮಯ ಬೆಳೆ ಬೆಳೆಯುವಂತೆ ಒಣಭೂಮಿ ಸಜ್ಜುಗೊಳಿಸಲು ಅವರು ಯೋಜನೆ ರೂಪಿಸುವಂತೆ ತಿಳಿಸಿದರು. ಸರ್ಕಾರದ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಜನರು ದೂರು ಸಲ್ಲಿಸಲು ಅನುವಾಗುವಂತೆ ಪ್ರಜಾಸೇವಾ ಆಂದೋಲನ ಇಲಾಖೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ನಾಡಿದ್ದು ಚಾಲನೆ ನೀಡಲಿದ್ದಾರೆ. ಕೂಡ್ಲಿಗಿ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಗುಡೇಕೋಟೆ ರಸ್ತೆಯಲ್ಲಿ ಕಾರ್ಯಕ್ರಮದ ಭರದ ಸಿದ್ದತೆಗಳು ನಡೆದಿವೆ. ಅಸ್ಮಿತಾ ಮಹಿಳೆಯರಿಗಾಗಿ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಇದೇ ಶನಿವಾರ ಹಾಗೂ ಭಾನುವಾರ ವಿಜಯಪುರ ನಗರ ಹೊರವಲಯದ ಸೊಲ್ಲಾಪುರ್ ರಾಷ್ಟೀಯ ಹೆದ್ದಾರಿಯಲ್ಲಿ ನಡೆಯಲಿದೆ. ವಿಜಯಪುರದ ನೂತನ ವೆಲೋಡ್ರೋಮ್ನಲ್ಲಿ 11 ಮತ್ತು 12 ತಾರೀಖಿನಂದು ರಾಜ್ಯಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಸಹ ಆಯೋಜಿತವಾಗಿದೆ. ಲುಧಿಯಾನದಲ್ಲಿ ನಡೆಯುತ್ತಿರುವ ರಾಷ್ಟೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಎರಡನೇ ದಿನವಾದ ನಿನ್ನೆ ಕರ್ನಾಟಕದ ನಾಗಿನಿ 1000 ಮೀಟರ್ ಓಟ ಮತ್ತು ಜಿಎಂ ಕೀರ್ತಿ ಎತ್ತರ ಜಿಗಿತದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಒಂದೇ ಋತುವಿನಲ್ಲಿ 8000 ಮೀಟರ್ಗಿಂತ ಎತ್ತರದ 5 ಶಿಖರಗಳನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಪರ್ವತಾರೋಹಿ ಬಲ್ಜೀತ್ ಕೌರ್ ಸೇರಿದಂತೆ ನಾಲ್ವರು 2024 ಸಾಲಿನ ತೆನ್ಜಿಂಗ್ ನೋರ್ಗೆ ರಾಷ್ಟೀಯ ಸಾಹಸ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಎಂದು ಕೇಂದ್ರ ಕ್ರೀಡಾ ಸಚಿವಾಲಯ ತಿಳಿಸಿದೆ. ಪುರಸ್ಕಾರ ಕಂಚಿನ ಪುತ್ಥಳಿ, 15 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
5: ಆಕಾಶವಾಣಿ.
6: ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಕನ್ನಡ ಕಾಮನ ಬಿಲ್ಲಿನಲ್ಲಿ ಈ ಹೊತ್ತಿನ ಮಾತಿನ ಅತಿಥಿಯಾಗಿ ನಿಮ್ಮ ಜೊತೆಗೆ ನಾನು ವಿಜಯಶ್ರೀ. ಹೌದು, ಯಾವಾಗಲೂ ಏನು ಹೇಳ್ತಾ ಇರ್ತೀವಿ, ಭೂಮಿ ಗುಂಡಗಿದೆ ಮತ್ತು ಸಿಗ್ತೀವಿ ಅಂತ. ಬನ್ನಿ, 12:08 ಆಗಿದೆ. ಒಂದಿಷ್ಟು ಮಾತುಗಳು, ಒಂದಿಷ್ಟು ಹಾಡುಗಳು, ಸುಂದರವಾದ ಚಂದದ ಮಧುರವಾದ ಹಾಡುಗಳನ್ನು ನಿಮಗೆ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಬೋತ್ ರೆಟ್ರೋ ಆ್ಯಂಡ್ ಕಾಂಟೆಂಪರರಿ ನ್ಯೂ ಎವ್ರಿಥಿಂಗ್. ಓಕೆನಾ, ಇವತ್ತು ನಾವು ಏನು ಮಾತಾಡ್ತೀವಿ, ಈ ಕಂಟೆಂಟ್ ಅನ್ನೋದಿದೆ ನೋಡಿ, ಇದು

ಸಿಕ್ಕಾಪಡೆ ಚಾಲೆಂಜಿಂಗ್ ಚಾಲೆಂಜಿಂಗ್ ಥಿಂಗ್ ಅಂತ ಹೇಳಿ ಹೇಳ್ಬಹುದು. ನಾನು ನಿಜವಾಗ್ಲೂ ಎಲ್ಲ ನಮ್ಮ ಆರ್ಜೆಗಳನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಪ್ರತಿ ಒನ್ ಅವರ್ಗೂ, ಪ್ರತಿ ಇದಕ್ಕೂ ಕೂಡ ಎಮೋಷ್ನಲ್ ಚೇಂಜ್, ಫೀಲಿಂಗ್ ಚೇಂಜ್, ಭಾವನೆಗಳು ಚೇಂಜ್, ಮಾತುಗಳು ಚೇಂಜ್, ಈ ರೀತಿ ಖುಷಿಯಾಗುತ್ತೆ ಈ ಕೆಲಸ ಒಂಥರ. ಹಾಗಾದರೆ ಇವತ್ತಿನ ಕಂಟೆಂಟ್ ಏನಿದೆ? ತುಂಬ ಸೀರಿಯಸ್ಸಾ? ಖಂಡಿತ ಅಲ್ಲ. ನಾವೆಲ್ಲ ಒಂದು ರೀತಿಯ ಅಲೆಮಾರಿಗಳ ಥರ ಪ್ರತಿಯೊಬ್ಬರು ಕೂಡ. ಎಲ್ಲೋ ಕೆಲವರಿಗೆ ಮಾತ್ರ ಅದೃಷ್ಟ ಸಿಗುತ್ತೆ ಒಂದೇ ಕಡೆಗೆ ಆರಾಮಾಗಿ. ಅದೃಷ್ಟ ಅಂತ ಹೇಳಲ್ಲ ನಾನು, ಅದನ್ನು ಲೈಫ್ ಸ್ಟೈಲ್ ಅಂತ ಹೇಳಿ ಹೇಳ್ತೀನಿ. ಸೊ ಅಂಥದ್ದೇ ಒಂದಿಷ್ಟು ಮಾತು ಇವತ್ತು ನಾನು ತೊಗೊಂಡು ಬಂದಿರೋದು. ಎಲ್ಲ ರೀತಿಯ, ಮೇ ಬಿ ಸ್ಟೇಟ್ ಗೌರ್ಮೆಂಟ್ ಅಥವಾ ರಾಜ್ಯ, ಕೇಂದ್ರ, ಕಾರ್ಪೊರೇಟ್, ಯಾವುದೇ ಕೆಲಸ ಆಗಲಿ, ಇದಕ್ಕಿದ್ದಂಗೆ ಒಂದು 3 ವರ್ಷಕ್ಕೆ, ಒಂದು 4 ವರ್ಷಕ್ಕೆ ನಮಗೆ ಟ್ರಾನ್ಸ್ಫರ್ ಅಂತ ಏನಾಗುತ್ತಲ್ಲ, ಹೇಗೆ ನಾವು ಟ್ಯೂನ್ ಆಗ್ತೀವಿ, ಅದ್ರ ಬಗ್ಗೆನೇ ಒಂದಿಷ್ಟು ಚಂದದ ಚಂದವಲ್ಲದ ಎಲ್ಲ ಮಾತುಗಳನ್ನು ಕೂಡ ಆಡ್ತೀವಿ. ಖಂಡಿತ ನೀವು ಕೂಡ ನಿಮ್ಮ ಮಾತುಗಳನ್ನು ಹೇಳ್ಕೊಳ್ಬಹುದು, ಶೇರ್ ಮಾಡ್ಕೊಳ್ಬಹುದು. ನಂಬರ್ ಗೊತ್ತಲ್ಲ, 9484901013. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013. ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ಹಾಡು ಕೇಳ್ತಾ ಕೇಳ್ತಾ ಮಾತುಗಳನ್ನು ಕೂಡ ಪ್ರಾರಂಭ ಮಾಡೋಣ.

ಎಷ್ಟು ಚಂದದ ಒಂದು ಹಾಡನ್ನು ಕೇಳಿಕೊಂಡು ವಾಪಸ್ ಬಂದಿದ್ದೀವಿ. ಹೌದು, ಸ್ಪರ್ಶ ಚಿತ್ರದ ಈ ಹಾಡನ್ನು ನಿಮಗೋಸ್ಕರ ನಾನು ಕೇಳಿಸಿದ್ದೆ. ನವಿಲುಗರಿ ಕಾರ್ಯಕ್ರಮದಲ್ಲಿ ಈ ಹೊತ್ತು ನಿಮ್ಮೊಟ್ಟಿಗೆ ನಾನು ನಿಮ್ಮ ಮಾತಿನ ಅತಿಥಿ ವಿಜಯಶ್ರೀ. ಟ್ರಾನ್ಸ್ಫರ್, ಪೋಸ್ಟಿಂಗ್, ವರ್ಗಾವಣೆ ಹೀಗೆಲ್ಲ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬದಲಾಯಿತು ಕಾಲಮಾನ, ಆಧುನಿಕತೆ, ಮಾಡರ್ನೈಸೇಷನ್ ಎಟ್ಸೆಟ್ರಾ. ಹೀಗಾಗಿ ಬದುಕು ಸ್ವಲ್ಪ ಸಲೀಸೂ ಇದೆ, ಸ್ವಲ್ಪ ಕಷ್ಟವೂ ಇದೆ. ಆದರೆ ಸ್ವಲ್ಪ ಒಂದು 20-30 ವರ್ಷದ ಹಿಂದೆ ಹೋಗಿ ಯಾವುದರ ಮೇಲೆ ಸರ್ಕಾರಿ ಅಥವಾ ಸರ್ಕಾರೇತರ ಅಂತಲೂ ಹೇಳಬಹುದು, ಟ್ರಾನ್ಸ್ಫರ್ಗಳು 3 ಅಥವಾ 4 ವರ್ಷಕ್ಕೆ ಯೂಶುವಲಿ ಇರುತ್ತೆ, ಟರ್ಮ್ಸ್ ಚೇಂಜ್ ಆಗ್ತಾ ಹೋಗಿದೆ ಈಗೆಲ್ಲ. ಆ ಸೀನ್ನ ನೆನಪಿಸ್ಕೊಂಡ್ರೆ ಯಾರಾದರೂ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾರೆ ಅಥವಾ ಬರ್ತಾ ಇದ್ದಾರೆ, ಎರಡೂ ಸೀನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇತ್ತು. ಪ್ಯಾಕ್ ಮಾಡಿದಂತಹ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿದಂತಹ ಆ ಲಾರಿಗಳು, ಹಾಗೆ ಬೀಳ್ಕೊಡೋದಕ್ಕೆ ಸಿ ಆಫ್ ಮಾಡೋಕ್ಕೆ ಬಂದಂತಹ ಫ್ರೆಂಡ್ಸ್ಗಳು, ಮತ್ತು ಅವತ್ತಿನ ಊಟವನ್ನು ಯಾರಾದರೂ ಜವಾಬ್ದಾರಿ ತೊಗೊಂಡು ಪ್ಯಾಕ್ ಮಾಡಿ ಕೊಡುವಂಥದ್ದು, ಆ ದಿನಗಳಲ್ಲಿ ಆ ಹಂಬಲ್ನೆಸ್ ಇರಬಹುದು, ಆ ಪ್ರೀತಿ, ಒಂದು ಕನ್ಸರ್ನ್ ಎಲ್ಲ ಇರ್ತಾ ಇತ್ತು. ಈಗ ಅದು ಕಡಿಮೆ ಆಗಿದೆ. ಅಫ್ಕೋರ್ಸ್ ಬೇಕಾದಷ್ಟು ಆಪ್ಷನ್ಸ್ ಇರೋದ್ರಿಂದ, ಆದರೆ ಈ ಟ್ರಾನ್ಸ್ಫರ್ ಆಗುವಾಗ ಆ ಹೊಸ ಫ್ರೆಂಡ್ಗಳನ್ನು ಮಾಡ್ಕೊಳ್ಳುವಂಥದ್ದು, ಹಳೆ ಫ್ರೆಂಡ್ಗಳನ್ನು ಬಿಟ್ಟು ಹೋಗುವಂಥದ್ದು, ಇದೆಲ್ಲವೂ ಕೂಡ ಒಂದು ರೀತಿ ಚಾಲೆಂಜಿಂಗು. ಇನ್ನು ಕೆಲಸ ಈಗ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಥವಾ ಹೆಣ್ಣು ಗಂಡು ಎಲ್ಲ ಕೆಲಸ ಮಾಡೋದ್ರಿಂದ ಆ ಸೀನ್ಗಳು ಕಡಿಮೆ ಆಗಿದೆ. ಮೊದಲಾದರೆ ಏನು ಮಾಡ್ತಾಯಿದ್ರು ಮನೆ ಯಜಮಾನ, ಸ್ಟಿಲ್ ಐ ರಿಮೆಂಬರ್, ನಮ್ಮ ತಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಿದ್ದು ಮೊದಲು ಒಂದು ಸರಿ ಹೋಗಿ ನೋಡ್ಕೊಂಡು ಬರ್ತಾಯಿದ್ರು ಯಾವ ಊರಿಗೆ ಟ್ರಾನ್ಸ್ಫರ್ ಆಗಿದೆಯಲ್ಲ ಆ ಊರಿಗೆ ಹೋಗಿ ಟ್ರಾನ್ಸ್ಫರ್ ಆದ ಊರನ್ನು ನೋಡ್ಕೊಂಡು ಬಂದು ಬಾಡಿಗೆ ಮನೆ ಹುಡುಕಿ ಇತ್ಯಾದಿ ಇತ್ಯಾದಿ. ಎಷ್ಟು ಚಾಲೆಂಜಿಂಗ್ ಆಗಿರ್ತಾ ಇತ್ತು, ಅಷ್ಟು ಸುಲಭ ಅಲ್ಲ. ಆದರೆ ಕಾಲಮಾನ ಬದಲಾಯಿತು, ಬದಲಾವಣೆಗಳನ್ನು ಕೂಡ ನಾವು ಅಷ್ಟೇ ಈಸಿಯಾಗಿ ಅಡಾಪ್ಟ್ ಮಾಡಿಕೊಂಡ್ವಿ. ಆದರೂ ಕೂಡ ಇದು ನಮ್ಮ ಕರ್ನಾಟಕದಲ್ಲಿರೋ ವರ್ಗಾವಣೆ, ಆದರೆ ರಾಜ್ಯಕ್ಕೆ ಹೋಗ್ತೀವಲ್ಲ ಅದು ಇನ್ನೂ ಚಾಲೆಂಜಿಂಗು. ಬಾರದಂತಹ ಭಾಷೆಗಳು, ಗೊತ್ತಿರದಂತಹ ಬೀದಿಗಳು, ಆಹಾರ, ಆಮೇಲೆ ಕಂಪ್ಯಾರಿಸನ್ ಕೂಡ ಬಹಳಷ್ಟು ಮಾತಾಡೋದಿದೆ. ನೀವು ಕೂಡ ಶೇರ್ ಮಾಡ್ಕೊಳ್ಬಹುದು ನಿಮ್ಮ ಪಾಯಿಂಟ್ ಕೂಡ, ನಾನು ಹೇಳ್ತಾ ಹೋಗ್ತೀನಿ ಆ ನೀರು. ಹಾಗೆ ಒಂದಿಷ್ಟು ಚಂದದ ಹಾಡುಗಳನ್ನು ನಾನು ನಿಮಗೋಸ್ಕರ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ, ಕೇಳ್ತಾ ಇರಿ. ಇದು ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲು, 101.3 MHz.

ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡು ಕೇಳ್ತಾ ಇದ್ರಿ, ಹೌದು ಒಂಥರ ಡಿಫ್ರೆಂಟ್ ಆಗಿ ಇತ್ತು. ಚೆನ್ನಾಗಿ ಆ ಹಾಡು ಕೇಳ್ತಾ ಕೇಳ್ತಾ ನಾನು ಅದೇ ಹೇಳ್ತಾ ಇರ್ತೀನಿ, ನನಗೆ ಖುಷಿ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆ ಓಲ್ಡ್ ಮೆಮೊರೀಸು ಒಂಥರ ರೀಕಾಲ್ ಮಾಡ್ಕೊಳ್ತೀವಲ್ಲ ಅದು. ಬನ್ನಿ ಬನ್ನಿ ಬನ್ನಿ ಈಗ ಕಂಟೆಂಟ್ಗೆ ವಾಪಸ್ ಹೋಗೋಣ. ಪ್ಲೇಲಿಸ್ಟ್ ಅಂತೂ ಇದ್ದೇ ಇದೆ, ಹೌದು. ಟ್ರಾನ್ಸ್ಫರ್ ಅಥವಾ ವರ್ಗಾವಣೆ ಪೋಸ್ಟಿಂಗ್ ಒಂದು ಟೆನ್ಷನ್ ಇರುತ್ತೆ, ಗೊತ್ತಿಲ್ಲದ ಒಂದಿಷ್ಟು ವಿಲಿಂಗ್ನೆಸ್ಸು ಇರುತ್ತೆ ನಮಗೆ, ಈ ಊರಿಗೆ ಬಂದರೆ ಓಕೆ ಅಂಥೇಳಿ ಅಂತ. ಮೇ ಬಿ ಗಂಡಸರಾಯ್ತು ಹೆಂಗಸರಾಯ್ತು ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಓಕೆ ಈ ಊರಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ. ನಾವು ನಿರೀಕ್ಷೆ ಮಾಡದೇ ಇರೋ ಊರಿಗೆ ಬಂದಾಗ ನಿಜವಾಗ್ಲೂ ಅಡ್ಜಸ್ಟ್ ಆಗೋದು ಕಷ್ಟ. ಕಂಪ್ಯಾರಿಸನ್ ಇದ್ದೇ ಇರುತ್ತೆ, ಅಲ್ಲಿ ಇದು ಸಿಕ್ತಿತ್ತು, ಅಲ್ಲಿ ಇದು ಸಿಗಲ್ಲ, ಹೀಗಿತ್ತು ಹಾಗಿತ್ತು. ಅದರಲ್ಲೂ ಸ್ವಲ್ಪ ಮಹಾನಗರಗಳು ಸ್ವಲ್ಪ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇರೋ ಊರಿಗೆ ಬಂದ್ರಂತೂ ಹೆದರಿಸೋ ಜನಗಳು ಬೇಕಾದಷ್ಟು. ಅಯ್ಯೋ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕಣಪ್ಪ, ಇಲ್ಲಿ ಹಾಕ್ಕಣಪ್ಪ, ಹೀಗೆ ಕಣಮ್ಮ, ಹಾಕ್ಕಣಮ್ಮ ಅಂತ. ಆಫ್ಕೋರ್ಸ್ ಈಗೆಲ್ಲ ಗೊತ್ತಾಗುತ್ತೆ, ಆದ್ರೂ ಕೂಡ ಟ್ರೂ, ಕಾಸ್ಟ್ ಆಫ್ ಲಿವಿಂಗ್ ತುಂಬ ತುಂಬ ವ್ಯತ್ಯಾಸ ಆಗುತ್ತೆ. ಉದಾಹರಣೆ, ನೀವು ಯಾವುದೋ ಮಲೆನಾಡಿನ ಸಾಗರದ ಕಡೆಯಿಂದ ಬೆಂಗಳೂರಿಗೆ ಬಂದ್ರಿ ಅಂದರೆ, ಅಲ್ಲಿಂದ ದಾವಣಗೆರೆಗೆ ಹೋದ್ರಿ ಅಂದರೆ, ಅಲ್ಲಿಂದ ಮಂಗಳೂರಿಗೆ ಹೋದ್ರಿ ಅಂದರೆ, ಒಂದೂರಿಂದ ಒಂದೂರಿಗೆ ನಾವು ಬದುಕುವಂತಹ ಶೈಲಿ, ಮನೆ ಬಾಡಿಗೆ ಇರಬಹುದು, ತರಕಾರಿ ದಿನಸಿ ಎಲ್ಲವೂ ಕೂಡ ನಾವೇನೇನು ಬಜೆಟ್ ಮಾಡ್ತೀವಲ್ಲ ಹೌಸ್ ಹೋಲ್ಡ್ ಥಿಂಗ್ಸ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ, ಮೊದಲು ಈ ಕಂಪ್ಯಾರಿಸನ್ನ ಬಿಟ್ಟರೆ ನಿಜವಾಗ್ಲೂ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಟ್ಯೂನ್ ಮಾಡಿಕೊಂಡು ಇರಬಹುದು. ಇನ್ನು ಕೆಲವರು ಏನು ಮಾಡ್ತಾರೆ, ಮನೆಯನ್ನು ಒಂದು ಕಡೆ ಇಟ್ಬಿಟ್ಟು, ಇನ್ ದ ಸೆನ್ಸ್ ಫ್ಯಾಮಿಲಿನ ಒಂದು ಕಡೆ ಇಟ್ಬಿಟ್ಟು ಅವರು ಮಾತ್ರ ಕೆಲಸಕ್ಕೆ ಓಡಾಡ್ತಾರೆ. ಬೈ ಚಾನ್ಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೆಲಸ ಮಾಡಿ ಮಕ್ಕಳು ಸ್ಕೂಲು ಇತ್ತು ಅಂತಂದರೆ ಅದಕ್ಕೂ ಕೂಡ ಸಾಕಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಈ ಟ್ರಾನ್ಸ್ಫರ್ ಜಾಬಲ್ಲಿ. ಸೆಂಟ್ರಲ್ ಗೌರ್ಮೆಂಟಲ್ಲಂತೂ ಈ ಭಾರತದ ಮೂಲೆ ಮೂಲೆಗೂ ಹಾಕೋದ್ರಿಂದ ಭಾಷೆ, ಆಹಾರ, ನೀರು, ವೆದರು ಎಲ್ಲದಕ್ಕೂ ಕೂಡ ರೆಡಿ ಇರಬೇಕಾಗತ್ತೆ. ಹಾಗೆ ಎಷ್ಟೊಂದು ಜನ ಅಂತಹ ಸ್ನೇಹಿತರನ್ನ ನಾವು ನೋಡ್ತೀವಿ ಕೂಡ ಅಲ್ವಾ, ಬಂದಿರತಕ್ಕಂತಹ ಸ್ಪೆಷಲಿ ಡಿಫೆನ್ಸ್ ಸರ್ವಿಸ್ ಇರ್ಬೋದು, ಪೋಸ್ಟಲ್ ಇರ್ಬೋದು, ಇತ್ಯಾದಿ ಇತ್ಯಾದಿ ಯಾವೆಲ್ಲ ಕೇಂದ್ರ ಸರ್ಕಾರಿ ನೌಕರಿಗಳಿದೆ, ಬಂದು ಅಡ್ಜಸ್ಟ್ ಆಗ್ತಾರೆ, ಮಾಡ್ತಾರೆ ಕೆಲಸಗಳನ್ನ. ಅದೇ ಲೈಫ್ ಕೂಡ ಬಹಳ ಮುಖ್ಯವಾಗಿ ಬೆಳೆಯುವ ಮಕ್ಕಳಿದ್ದರೆ ಅಥವಾ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರುತ್ತೆ. ಪಾಪ, ಹೊಸ ಫ್ರೆಂಡ್ಸ್ ಆಗೋದು ಕಷ್ಟ, ಭಾಷೆ ಕಷ್ಟ, ಸ್ಕೂಲ್ ಅಟ್ಮಾಸ್ಫಿಯರು ಕಷ್ಟ. ಆದರೆ ನಾಲ್ಕು ವರ್ಷ ಮೂರು ವರ್ಷಕ್ಕೆ ಟ್ರಾನ್ಸ್ಫರ್ ಇರೋದ್ರಿಂದ ಆ ಮಕ್ಕಳು ಕೂಡ ಅದಕ್ಕೆ ಟ್ಯೂನ್ ಆಗಿಬಿಟ್ಟಿರ್ತಾರೆ. ಎಷ್ಟು ಡಿಫ್ರೆಂಟ್ ಇರುತ್ತೆ ಲೈಫು ಅಂತ ಹೇಳಿ ಅಂತ ಅನಿಸುತ್ತೆ ನನಗೆ. ನನ್ನ ಪರ್ಸ್ನಲ್ ಜಸ್ಟ್ ಒಂದು 30 ಸೆಕೆಂಡ್ಸಲ್ಲಿ ಹೇಳಿಬಿಡ್ತೀನಿ. ತಂದೆ ಹೊಸನಗರ, ಸಾಗರ, ಶಿಕಾರಿಪುರ, ಭದ್ರಾವತಿ ಹೀಗೆ ಟ್ರಾನ್ಸ್ಫರ್ ಆಯಿತು. ಆಮೇಲೆ

ಮಧ್ಯೆ ನಮ್ಮ ಜೊತೆಗೆ ಮಾತನಾಡಿ ಲೆಕ್ಚರರ್ ಒಬ್ಬರು ಹೇಳ್ತಾ ಇದ್ರು. ಆಕ್ಚುಲಿ ಅವರಿಗೆ ಹುಷಾರಿರಲಿಲ್ಲ, ಆದರೂ ನಾ ಹೇಳಿದೆ, ಇಲ್ಲ ಮಾತಾಡಿ ನೀವು, ಬೇರೆ ಬೇರೆ ಹುಡುಗಿಯೆಲ್ಲ ಟ್ರಾನ್ಸ್ಫರ್ ಆಗಿದೆ ಅಂತೀರಾ, ಏನು ನಿಮ್ಮ ಅನಿಸಿಕೆ ಅಂತ. ಅವ್ರು ಏನಂದರು ಹೇಗೆ ಎತ್ತ ಅಂತ ನಾನು ನಿಮಗೆ ಖಂಡಿತ ಅವ್ರ ಮಾತುಗಳನ್ನು ಕೇಳಿಸ್ತೀನಿ ಈ ಹಾಡಿನ ನಂತರ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
6: ಆಕಾಶವಾಣಿ.
3: ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ನಿಮ್ಮೊಟ್ಟಿಗೆ ಈ ಹೊತ್ತಿನ ಮಾತಿನ ಅತಿಥಿ ನಾನು ವಿಜಯಶ್ರೀ. ಹಾಯ್ ಸುಮಿತ್ರ, ಖುಷಿಯಾಯಿತು ನಿಮ್ಮ ಸಂದೇಶವನ್ನು ನೋಡಿ, ಎಸ್ಎಂಎಸ್ನ ನೋಡಿ, ವಾಟ್ಸಪ್ ಏನೆಲ್ಲ ಹೇಳಿ ಒಟ್ಟಾರೆ ಒಂದು ಮೆಸೇಜ್. ಓಕೆನಾ, ಖುಷಿ. ನೀವು ಕೂಡ ಹೀಗೆ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರೆ ನಮಗೂ ಮಾತನಾಡೋದಕ್ಕೆ ಖುಷಿ ಬರುತ್ತೆ. ಅವ್ರು ಹೇಳ್ತಾ ಇದ್ರೆ ಸುಮಿತ್ರ ಸಂಡೂರ್ನಿಂದ ನನಗೆ ವಾಟ್ಸಪ್ ಮಾಡಿ, ನನ್ನ ಮಗನದು ಟ್ರಾನ್ಸ್ಫರಬಲ್ ಜಾಬ್ ವಿಜಯಶ್ರೀ, ಆದರೆ ಹೇಳ್ತೀನಿ ನಿಜ ಹೇಳ್ತೀನಿ, ಕಷ್ಟ ಅಡ್ಜಸ್ಟ್ ಆಗೋದು ಅಂತ. ಆಫ್ಕೋರ್ಸ್ ಸುಮಿತ್ರ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅಪ್ಪನ ಮನೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಟ್ರಾನ್ಸ್ಫರ್, ಮದುವೆ ಆಗಿ ಬಂದ ಗಂಡನ ಮನೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಟ್ರಾನ್ಸ್ಫರ್, ಎಲ್ಲದಕ್ಕೂ ಟ್ಯೂನ್ ಆಗಿ ಅಲೆಮಾರಿ ಥರ ತುಂಬ ಖುಷಿಯಾಗಿ ಬದುಕನ್ನು ನಾನು ಸ್ವೀಕರಿಸಿದ್ದೀನಿ. ಐ ಆಮ್ ಹ್ಯಾಪಿ, ನನಗೆ ಸಖತ್ ಖುಷಿ ಇದೆ. ನಾನಾ ಥರದ ಜನಗಳನ್ನು ನೋಡಿದ್ದೀನಿ, ಊರುಗಳನ್ನು ನೋಡಿದ್ದೀನಿ, ಆಹಾರ ತಿಂಡಿ ತಿನಿಸು ಇತ್ಯಾದಿ. ನಿಮ್ಮ ಮೆಸೇಜ್ಗೆ ಧನ್ಯವಾದಗಳು. ಹಾಗೆಯೇ ನಾನು ಮಾತಾಡಿಸ್ತೇವೆ, ರೇಡಿಯೋ ಮಾತಾಡಿ ಅಂತಂದರೆ ಇವು ಹೆದರಿಕೆ ಅಂತಾರೆ. ಅದು ಯಾಕೆ ಮಾತಾಡೋದಕ್ಕೆ ಅಷ್ಟು ಹೆಸಿಟೇಟ್ ಮಾಡ್ಕೊ ಅಂದರೆ ಅಷ್ಟು ಬರಲ್ಲ ಮೇಡಮ್ ಹಾಗೆ ಹೀಗೆ ಅಂತ ಜನ ಹೇಳ್ತಾರೆ. ಆದರೂ ನಾನು ಬಿಡಲ್ಲ, ಆನ್ ಏರ್ ಹಾಕುವಾಗ ಬೇರೆಯವ್ರ ಮಾತು ಕೇಳೋದಕ್ಕೂ ಕೂಡ ಖುಷಿಯಾಗುತ್ತೆ. ನಮ್ಮೊಟ್ಟಿಗೆ ನಾನು ಹೇಳಿದ್ನಲ್ಲ, ಲೆಕ್ಚರರ್ ಅಂತ ಹೇಳಿ, ಪ್ರಥಮ ಪಿ ಯು ಸಿ ಏನು ಹೇಳ್ತೀವಿ, ಫಸ್ಟ್ ಇಯರ್ ಪಿ ಯು ಕಾಲೇಜ್ ಲೆಕ್ಚರರ್ ಒಬ್ರು ಮಾತಾಡಿದರೆ, ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ.
7: ಎಲ್ರಿಗೂ ನಮಸ್ಕಾರ, ನಾನು ಶ್ರೀಲಕ್ಷ್ಮಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕಿ. ವರ್ಗಾವಣೆ ಸರ್ಕಾರಿ ನೌಕರರ ಜೀವನದಲ್ಲಿ ಅಗತ್ಯವಾಗಿ ಅವಿಭಾಜ್ಯವಾಗಿ ಬರುವಂತಹ ಒಂದು ಸನ್ನಿವೇಶವೇ ಸರಿ. ಅದು ಒಂದಷ್ಟು ಜನಕ್ಕೆ ಖುಷಿನೂ ತಂದ್ರೆ, ತಮಗಿಷ್ಟದಾದಂತಹ ಪ್ಲೇಸ್ಮೆಂಟ್ ಇನ್ನೊಂದಷ್ಟು ಜನಕ್ಕೆ ಹೆಸರು ತಂದ್ಕೊಡ್ಬೋದು, ಅದೆಲ್ಲ ಎರಡು ಇದ್ದದ್ದೆ. ಬಟ್ ಎಂಜಾಯ್ ಮಾಡಬೇಕು. ಕಾರಣ ಏನು ಅಂದ್ರೆ, ವರ್ಗಾವಣೆ ನಮ್ಮ ಬದುಕಿನ ಅನುಭವದ ಪರಿಧಿಯನ್ನ ವಿಸ್ತರಿಸ್ತಾ ಹೋಗುತ್ತೆ. ಹೊಸ ಜನ ಫ್ರೆಂಡ್ಸ್ ಆಗ್ತಾರೆ, ಹೊಸ ಹೊಸ ಅನುಭವಗಳು, ಹೊಸ ವಾತಾವರಣ, ಹೊಸ ಆಹಾರ, ಉಡುಗೆ ತೊಡುಗೆ,

0: ವೈಶಿಷ್ಟ್ಯಗಳು ಎಲ್ಲವೂ ಖುಷಿನ ತಂದ್ಕೊಡತ್ತೆ. ಅದೇನು ನಾವಿರೋ ಜಾಗದಲ್ಲೇ ಪ್ಲೇಸ್ಮೆಂಟ್ ಆಗ್ತು ಅಂತ ಹೇಳಿದರೆ ಬಹುಶಃ ಅಷ್ಟೊಂದು ಡಿಫ್ರೆನ್ಸ್ ಅನ್ನ ಫೀಲ್ ಮಾಡ್ಲಿಕ್ಕಾಗಲ್ಲ. ಯಾರು ಹೆಚ್ಚೆಚ್ಚು ಓಡಾಡ್ತಾರೆ ವರ್ಗಾವಣೆನಲ್ಲಿ ಅವ್ರಿಗೆ ಅನುಭವಗಳು ಜಾಸ್ತಿ. ಹಾಗೆ ನನಗೂ ಕೂಡ, ನಾನು ಪ್ಲೇಸ್ಮೆಂಟ್ ಅನ್ನ ತಗೊಂಡಾವಾಗ ಗೊತ್ತೇ ಇಲ್ಲದೆ ಇರೋ ಜಾಗ ಅದು, ಮೆಡಿಗೇಶಿ ಅನ್ನುವಂಥದ್ದು ಹೆಸರೇ ಕೇಳಿರಲಿಲ್ಲ. ಅಲ್ಲಿಗೆ ಹೋಗ್ಬೇಕಾಯ್ತು, ಆರಂಭದಲ್ಲಿ ತುಂಬಾ ಆತಂಕವೇ ಇತ್ತು, ನೋಡ್ಕೊಂಬಂದಾಗ್ಲೂ ನಂಗೆ ಕಷ್ಟ ಅಂತ ಅನ್ನಿಸ್ತು. ಆದ್ರೆ ಕಳೆದೆ, ಸಂತೋಷನೂ ಇದೆ, ಕಷ್ಟನೂ ಆಯ್ತು ಮನೆಯಿಂದ ದೂರದಲ್ಲಿ ಇದ್ದಾಗ. ಬಟ್ ಅದೆಲ್ಲವನ್ನು ಎಂಜಾಯ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಪರಿಸ್ಥಿತಿಗಳು ಕೂಡ ಶಾಶ್ವತ ಅಲ್ಲ ನಮ್ಮ ಜೀವನದಲ್ಲಿ. ಹಾಗಾಗಿ ಈ ವರ್ಗಾವಣೆ ಎನ್ನುವಂತಹ ಅನಿವಾರ್ಯವಾದಂತಹ ಸಂಗತಿಯನ್ನ ನುಂಗಲಾರದು ತುತ್ತು ಅಂತ ಅನ್ಕೊಳ್ಳೋಕ್ಕಿಂತ ನಮ್ಮ ಬದುಕಿನ ಒಂದು ಭಾಗ.
1: ಶ್ರೀಲಕ್ಷ್ಮಿ ಅವರು ಮಾತಾಡ್ತಾ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂತಂದ್ರೆ, ಧ್ವನಿ ಸ್ವಲ್ಪ ನಿಧಾನ ಇತ್ತು ಆದ್ರೂ ಕೂಡ ಕೇಳಿಸ್ತಾ ಇದೆ. ಹೇಳಿ.
0: ಬದುಕಿನ ಒಂದು ಭಾಗ, ಅದನ್ನು ಕಳಿಬೇಕು ಅಂತ ಹೇಳಿ ಸಂತೋಷದಿಂದ ಕಳೆದ್ರೆ ಬಹುಶಃ ಚೆನ್ನಾಗಿ ಇರುತ್ತೆ. ಹಾಗಾಗಿ ಇದನ್ನ ಎಂಜಾಯ್ ಮಾಡ್ತಾ ಇರೋಣ, ಎಂಜಾಯ್ ಮಾಡಿ ನಾವು ಅದನ್ನ ಸಂತೋಷದಿಂದ ಕಳೆಯೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.
1: ಧನ್ಯವಾದಗಳು ಶ್ರೀಲಕ್ಷ್ಮಿ ಅವರೇ. ಹೌದು, ಶ್ರೀಲಕ್ಷ್ಮಿ ಅವರು ಅರ್ಥಶಾಸ್ತ್ರದ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರು ಹೇಳ್ತಾ ಇದ್ರು, ಚಿತ್ರದುರ್ಗದಿಂದ ನನಗೆ ಓಡಾಡೋ ಡಿಸ್ಟೆನ್ಸು, ನನಗೆ ಏನೂ ಶಿಕಾಯತ್ ಇಲ್ಲ, ಯಾವುದೇ ಕಂಪ್ಲೇಂಟ್ ಇಲ್ಲ, ನಾನು ಖುಷಿಯಾಗಿ ಓಡಾಡ್ತೀನಿ, ಕೆಲಸ ಮಾಡ್ತೀನಿ ಅಂತ. ವಂಡರ್ಫುಲ್. ಸುತ್ತಮುತ್ತ ಒಂದಿಷ್ಟು ಒಳ್ಳೆಯ ಜನಗಳು, ಒಳ್ಳೆಯ ಹೇಳಿಕೆಗಳು, ಹಾಗೆ ಅದ್ರ ಜೊತೆಗೆ ಏನೇನು ಆಗುತ್ತೆ ಅನ್ನೋದನ್ನು ಹೇಳೋರಿದ್ದಾಗ ರಿಯಾಲಿಟಿ ಗೊತ್ತಾಗುತ್ತೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ ನನಗೆ ವಾಟ್ಸಪ್ ಮಾಡಿದ್ದಾರೆ. ನಿಜ ವಿಜೇಶ್, ನೀವು ಹೇಳೋದು, ನನ್ನಂತೂ ಎಲ್ಲೂ ಹಾಗೆಲ್ಲ ಓಡಾಡಿಲ್ಲ. ಸ್ಕೂಲ್ ಟ್ರಿಪ್ಗೆ ಓಡಾಡಿದಾಗಲೇ ನನಗೆ ಅನ್ನಿಸ್ತಿತ್ತು, ಎಷ್ಟೊಂದು ಊರುಗಳಿವೆ, ಹೆಂಗೆ ಜನ ಎಲ್ಲ ಬೇರೆ ಬೇರೆ ಥರ ಇರ್ತಾರೆ, ಯಾವ ರೀತಿ ಒಂದು ಪ್ರಾಂತ್ಯದಿಂದ ಒಂದು ಪ್ರಾಂತ್ಯ ವಿಭಿನ್ನವಾಗಿರುತ್ತೆ ಅಂತ ಅನಿಸೋದು. ಇನ್ನು ಟ್ರಾನ್ಸ್ಫರ್ ಇದ್ದವ್ರಿಗಂತೂ ಹ್ಯಾಟ್ಸ್ ಆಫ್ ಅಂತ ಹೇಳಿ ಹೇಳಬೇಕು ಅಂತ. ಆಫ್ಕೋರ್ಸ್, ಹಾಗೆಯೇ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ನಾನು ನಿಮಗೆ ಹೇಳ್ತಾ ಇದ್ದೆ. ಕಂಪ್ಯಾರಿಸನ್ ಮಾಡೋದು ಬೇಡ, ಆ ಊರಲ್ಲಿ ಇದು ಸಿಗುತ್ತೆ, ಈ ಊರಲ್ಲಿ ಅದು ಸಿಗುತ್ತೆ, ಇತ್ಯಾದಿ ಬೇಡ. ಇನ್ನು ಬೇರೆ ರಾಜ್ಯಗಳಿಗೆ ಹೋದಾಗ ಆಯಾ ರಾಜ್ಯಗಳ ಭಾಷೆಯನ್ನು ಗೌರವಿಸ್ತಾ ಅಲ್ಲಿ ನಾವು ಇರೋದು ಬಹಳ ಒಳ್ಳೆಯದು. ಯಾಕೆಂತಂದರೆ ಅಲ್ಲೇ 3-4 ವರ್ಷ ಇರಬೇಕಾಗತ್ತೆ ಅಂದಾಗ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಹಾಗೆಯೇ ಸ್ಕೂಲ್ ಲೈಫ್, ಮಕ್ಕಳಿಗೆ ಸ್ಕೂಲ್ ಲೈಫ್ ಇತ್ತು ಅಂದರೆ ಖಂಡಿತ ನಿಮಗೆ ಗೊತ್ತಿರುತ್ತೆ, ಪಾಪ ಮಕ್ಕಳು ಸ್ವಲ್ಪ ದಿವಸ ಮಂಕ್ ಆಗಿರ್ತಾರೆ. ನಾವು ನೋಡ್ತೀವಿ ಬೇರೆ ಊರಿಂದ ಬಂದಾಗ ಅಥವಾ ನಾವಲ್ಲಿ ಹೋದಾಗ ಆ ಡಿಪ್ರೆಷನ್ ಅಥವಾ ಅಂದರೆ ಆ ಒಂದು ಸ್ವಲ್ಪ ದಿವಸ ಡಿಪ್ರೆಷನ್ ಅಂತ ಹೇಳೋಕ್ಕಾಗಲ್ಲ, ಆ ಮಂಕ್ ಆದಾಗ ನಾವು ಅದನ್ನು ಬೇರೆ ಬೇರೆ ರೀತಿಯಿಂದ ಅವರಿಗೆ ಹೇಳಿ ಅಡ್ಜಸ್ಟ್ ಮಾಡಿ ಮತ್ತೆ ಅದರ 6 ತಿಂಗಳು ಅಥವಾ 1 ವರ್ಷದಲ್ಲಿ ಅವರು ಕೂಡ ಟ್ಯೂನ್ ಆಗ್ತಾರೆ. ಇನ್ನು ಯಾವುದೇ ಒಂದು ವರ್ಗಾವಣೆ ಅಥವಾ ಪೋಸ್ಟಿಂಗ್ ಅಂತೇನು ಹೇಳ್ತೀವಿ, ಒಂದಿಷ್ಟು ಒಳ್ಳೆಯ ನೆನಪನ್ನು ಕೂಡ ಕಟ್ಟಿಕೊಡುತ್ತೆ, ಒಂದಿಷ್ಟು ಕೆಟ್ಟ ನೆನಪುಗಳು. ಕೆಟ್ಟದು ಅಂದರೆ ಎಲ್ಲ ಕಡೆಗೂ ನಾವು ಎಲ್ಲದನ್ನು ಒಂದೇ ರೀತಿ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಈಗ ಶ್ರೀಯವರು ಹೇಳ್ತಾ ಇದ್ರಲ್ಲ, ಶ್ರೀಲಕ್ಷ್ಮಿ ಅವರು, ಎಲ್ಲ ಥರದ ಜನಗಳು ಇರ್ತಾರೆ, ಎಲ್ಲ ಒಳ್ಳೆಯದು ಕೆಟ್ಟದ್ದು ಇರುತ್ತೆ ಅಂತ ಹಾಗೆ ತೊಗೊಳ್ಬೇಕಾಗತ್ತೆ. ಆದರೆ ಪ್ರತಿ ಊರಿಂದ ಒಂದು ಊರಿಗೆ ಮೂವ್ ಆಗ್ತಾ ಹೋದಾಗ ಜೀವನದ ಎಷ್ಟೊಂದು ಅನುಭವಗಳನ್ನು ನಾವು ಕಟ್ಕೊಳ್ತಾ ಹೋಗ್ತೀವಿ. ಇದಿಷ್ಟು ಇದಾಯಿತು. ನನಗೆ ಒಂದೊಂದು ಸರಿ ಅನಿಸುತ್ತೆ, ದೇಶ ಬಿಟ್ಟು ದೇಶಕ್ಕೆ ಹೋಗ್ತಾರಲ್ಲ ಕೆಲಸನ ಹುಡುಕೊಂಡು, ಅಥವಾ ಜೀವನದ ಒಂದಿಷ್ಟು ಆಸ್ತಿಗಳನ್ನು ಮಾಡಿಕೊಳ್ಬೇಕು ಅಂತ ಕನಸು ಕಟ್ಕೊಂಡು ಹೋಗ್ತಾರಲ್ಲ, ಅವರು ಎಕ್ಸ್ಪೀರಿಯನ್ಸ್ ಇನ್ನೆಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಇನ್ನೊಬ್ಬರು ಇದ್ದಾರೆ, ದೇಶ ಸೇವೆ ಮಾಡ್ತಾ ಬಂಧು ದೇಶ ಬಂಧು ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಅವರು ಕೂಡ ನಮ್ಮ ಕರ್ನಾಟಕ ರಾಜ್ಯದವರೇ, ಆದರೆ ಈಗ ಸರ್ವಿಸ್ ಮೇಲೆ ಬೇರೆ ಕಡೆಗೆ ಹೋಗಿದ್ದಾರೆ. ಅವರೇನು ಹೇಳ್ತಾರೆ ಅಂತಲೂ ಕೂಡ ಖಂಡಿತ ಕೇಳಿಸ್ತೀರಿ. ಫ್ರೆಂಡ್ಸ್, ನೀವು ಕೇಳ್ತಾ ಇದ್ರೆ 12:30. ಈಗ ನಿಮ್ಮ ಪ್ರೀತಿಯ ಕನ್ನಡ ಕಾಮನ ಬಿಲ್ನಲ್ಲಿ ನೀವಿದ್ದೀರಾ. ನವಿಲುಗೊರಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಪ್ಲೇಲಿಸ್ಟ್ನಲ್ಲಿ ಹಾಡುಗಳಿದೆ, ಕೇಳ್ಕೊಂಡು ವಾಪಸ್ ಬರೋಣ, ನಂತರ ಮಾತು.

0: ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವಿದ್ದೀರಾ.
1: ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ August 26 ಸೆಪ್ಟೆಂಬರ್ 10 ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
0: ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಕೇಳ್ತಾ ಇದ್ದೀರಾ. ಇವತ್ತಿನ ನವಿಲುಗುರಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ ಪೋಸ್ಟಿಂಗ್, ಟ್ರಾನ್ಸ್ಫರ್, ಅಲ್ಲಿಯ ಕಷ್ಟ, ಸುಖ, ಅಂದ ಚಂದ ಎಲ್ಲವೂ ಕೂಡ. ಹಾಗೆ ನಮ್ಮ ಜೊತೆಗೆ ಬೇಕಾದಷ್ಟು ಜನ ನೀವು ವಾಟ್ಸಪ್ ಮಾಡ್ತಾ ಇದ್ದೀರಾ. ಖುಷಿ ಆಯಿತು ನನಗೆ ನಿಮ್ಮ ಈ ರೆಸ್ಪಾನ್ಸ್ ನೋಡಿ. ಪ್ರೋಗ್ರಾಮ್ನ ಕೇಳ್ತಾ ಕೇಳ್ತಾ ನೀವು ಕಳಿಸುವಂತಹ ಈ ವಾಟ್ಸಪ್ ಮೆಸೇಜು ನಮಗೆ ಖುಷಿ ಕೊಡುತ್ತೆ. ಶಾಂತಾಚಾರ್ಯ ಅವರು ಹೇಳ್ತಾ ಇದ್ದಾರೆ ಹರಿಹರದಿಂದ, ನೆರೆ ಹೊರೆನ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ ಟ್ರಾನ್ಸ್ಫರ್ ಜಾಬಲ್ಲಿ. ಯಾಕೆಂತಂದರೆ ಆ ಬಾಂಧವ್ಯ, ಆತ್ಮೀಯತೆ ಇದ್ದಾಗಲೇ ಅಲ್ಲಿಯ ಆ ಒಂದಿಷ್ಟು ಸಂಗತಿಗಳು ಖುಷಿ ಅನಿಸೋದು ಅಂತ. ಅದಂತೂ 100% ಕರೆಕ್ಟು. ಇನ್ನು ಸಚ್ಚಿದಾನಂದ ಸಂಜಯನಗರಿಂದ ನನಗೆ ವಾಟ್ಸಪ್ ಮಾಡ್ತಾ ಇದ್ದಾರೆ, ನನಗೆ ಪೋಸ್ಟಿಂಗ್ ಬಂದಾಗ ನಾನು ಅಲ್ಲಿ ಹತ್ತಿರದ ಊರು, ಪ್ರೇಕ್ಷಣೀಯ ಸ್ಥಳಗಳು ಇವೆಲ್ಲವನ್ನು ನೋಡ್ತೀನಿ, ಖುಷಿ ಪಡ್ತೀನಿ, ಆದಷ್ಟು ಮ್ಯಾನೇಜ್ ಮಾಡ್ತೀನಿ, ಯಾವತ್ತೂ ಕೂಡ ಟಾರ್ಚರ್ ಅಂತ ಅಂದ್ಕೊಳ್ಳಲ್ಲ ಅಂಥೇಳಿ. ಈಗ ಕಾಲ ಬದಲಾಗಿದೆ, ಟ್ರಾನ್ಸ್ಪೋರ್ಟ್ ಅನುಕೂಲ ತುಂಬ ಚೆನ್ನಾಗಿದೆ, ಫೋನ್ಗಳು ಇತ್ಯಾದಿ. ಆಗೆಲ್ಲ ಒಂದು 30 ವರ್ಷ ಹಿಂದೆ ಹೋಗಲಿ, ಹೋಗಿ ಆವಾಗ ಟ್ರಾನ್ಸ್ಫರ್ ನಿಜವಾಗ್ಲೂ ಒಂದು ರೀತಿ ಪನಿಷ್ಮೆಂಟ್ ಅಂತ ಅನಿಸೋದು, ನಮಗೇನೆ ಅನಿಸೋದು. ಒಂದೊಂದು ಊರಿಗೆ 4 ವರ್ಷ ಆದಾಗ ನಮಗೆ ಚೇಂಜ್ ಮಾಡ್ತಾ ಇದ್ರೆ ಹೋಗಿ ಹೇಗಪ್ಪ ಮತ್ತೆ ಹೊಂದ್ಕೊಳ್ಳೋದು ಅಂತ. ಈಗೆಲ್ಲ ಬಿಡಿ, ತುಂಬ ಬದಲಾಗಿದೆ ಕಾಲ, ಜನ ಅದನ್ನು ಎಂಜಾಯ್ ಮಾಡ್ತಾರೆ. ಯಾಕೆಂದರೆ ನೋಡುವ, ಎಕ್ಸ್ಪ್ಲೋರ್ ಮಾಡುವ ಆ ಒಂದು ಮನೋಭಾವ, ಸೈಕಾಲಜಿ ಎಲ್ಲ ಚೇಂಜ್ ಆಗಿದೆ ಜನರದ್ದು. ಹೀಗಾಗಿ ಪೋಸ್ಟಿಂಗ್ ಆದರೂ ಕೂಡ ಕೆಲವು ಯೂನಿಟ್ಗಳಲ್ಲಿ, ರಿಸ್ಕಿ ಜಾಬ್ ಯೂನಿಟ್ಗಳಲ್ಲಿ ಅದು ಚಾಲೆಂಜಿಂಗ್ ಅಂತಲೇ ಹೇಳಬಹುದು. ಅದನ್ನು ನಾನು ನಿಮಗೆ ಕೇಳಿಸ್ತೀನಿ ಅಂತ

0: ಹೇಳಿದ್ದೆ, ಯಾರನ್ನು ಮಾತಾಡಿಸ್ತೀನಿ ಅಂತ ಹೇಳಿದ್ದೆ, ಪೈಲಟ್ ಆಫೀಸರಾಗಿ ಕೆಲಸ ಮಾಡ್ತಾ ಇರುವ ಪತಿಯ ಜೊತೆಗೆ ಟ್ರಾನ್ಸ್ಫರ್ ಆಗಿ ಹೋಗಿ ಅಡ್ಜಸ್ಟ್ ಆಗಲೇಬೇಕಲ್ವಾ ಶ್ರೀ, ಪ್ರತಿಯೊಂದನ್ನು ಕೂಡ ಖುಷಿಯಿಂದ ನಾವು ಎಂಜಾಯ್ ಮಾಡಬೇಕಲ್ವಾ ಅಂತ ಹೇಳಿ ಮಾತನಾಡಿದವರು ನಮ್ಮ ಜೊತೆಗಿದ್ದರೆ ಯಾರು ಏನು ಅಂತ ಹೇಳ್ತೀನಿ. ಮೊದಲು ಅವ್ರ ಮಾತನ್ನು ಕೇಳೋಣ, ಬನ್ನಿ.
1: ದೀಪ್ತಿ, ಜಾಮ್ನಗರಿಂದ ಮಾತಾಡ್ತಿದ್ದೀನಿ. ಎಸ್, ನನ್ನ ಹಸ್ಬೆಂಡ್ ಏರ್ಫೋರ್ಸ್ ಪೈಲಟ್ ಆ್ಯಂಡ್ ನಾನು ಲಾಸ್ಟ್ 11 ಇಯರ್ಸಿಂದ ಪೋಸ್ಟಿಂಗ್ ಜೀವನ ನೋಡ್ತಿದ್ದೀನಿ. ಆ್ಯಂಡ್ ಎವ್ರಿ 3 ಇಯರ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಏನು ಹೇಳೋದು, ಗೌರ್ಮೆಂಟ್ ಜಾಬ್ ಅಂದರೆ ಪೋಸ್ಟಿಂಗ್ ಟ್ರಾನ್ಸ್ಫರ್ ಎಲ್ಲ ಕಾಮನ್. ಒಂದು ಪೋಸ್ಟಿಂಗ್ ಇಷ್ಟ ಆಗುತ್ತೆ, ಇನ್ನೊಂದು ಪೋಸ್ಟಿಂಗ್ ಇಷ್ಟ ಅಲ್ಲ. ಯಪ್ಪ, ಯಾಕನ ಬಂದ್ವಪ್ಪ ಇಲ್ಲಿ ಅನ್ಸುತ್ತೆ. ಬಟ್ ನಿಮಗೆ ಗೊತ್ತಾ ಪೋಸ್ಟಿಂಗ್ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ? ಇದು ರೇಡಿಯೋ ಟ್ಯೂನ್ ಮಾಡ್ದಂಗೆ, ಟ್ಯೂನ್ ಮಾಡಬೇಕಾದ್ರೆ ಸರಿಯಾದ ಫ್ರೀಕ್ವೆನ್ಸಿ ಸಿಗಬೇಕಲ್ಲ. ಅದೇ ಥರ ಹೊಸ ಜಾಗಕ್ಕೆ ಹೋದಾಗ ನಮ್ಮ ಮೂಡ್, ನಮ್ಮ ಮೈಂಡ್ ಸೆಟ್ನ ಟ್ಯೂನ್ ಮಾಡ್ಕೋಬೇಕು ಆ ಸಿಟಿಗೆ. ಯಾವತ್ತೂ ಕಂಪೇರ್ ಮಾಡ್ಬೋದು, ಹೊಸ ಜಾಗ ಹಿಂಗಿದೆ, ಹಳೇದು ಹಿಂಗಿತ್ತು, ಅಲ್ಲಿದ್ದು ಸಿಕ್ತಿತ್ತು, ಇಲ್ಲಿ ಅದು ಸಿಕ್ತಿತ್ತು, ಇದು ಸಿಗಲ್ಲ. ಸ್ಟಾಪ್ ಕಂಪ್ಲೇನಿಂಗ್, ಲೋಕಲ್ ಫುಡ್ ಟ್ರೈ ಮಾಡಿ, ಜನರ ಜೊತೆ ಮಾತಾಡಿ, ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ. ನಂದು ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ. ಮೋಹನ್ಬಾಡಿ ಅಂತ ಜಾಗ ಅಸ್ಸಾಮಲ್ಲಿ, ಕೇಳಿದ್ದೀರಾ? ಒಂದು ತುಂಬ ಚಿಕ್ಕ ಹಳ್ಳಿ ಅದು. ಡೆಲ್ಲಿಯಿಂದ ಆಗಾಗ ಹೋಗಿದ್ದೆ ಪೋಸ್ಟಿಂಗೆ, ಸೆಟ್ಟೇ ಆಗ್ತಿರಲಿಲ್ಲಪ್ಪ, ಯಪ್ಪ ಎಲ್ಲ ಬಂದ್ಬಿಡಿ, ಎಲ್ಲಿ ಬಂದ್ಬಿಟ್ವು ಅಂತ ಅನ್ನಿಸ್ತಿತ್ತು. ನಾನು ಲಿಟ್ರಲಿ 3 ದಿನ ಆದಮೇಲೆ ಮ್ಯಾಪಲ್ಲಿ ಹೋಗಿ ನೋಡಿದೆ ಎಲ್ಲಿದೆ ಇದು ಜಾಗ ಅಂತ. ಸೊ ಬಟ್ ಸ್ವಲ್ಪ ಆದಮೇಲೆ ಹಂಗೆ ಇರಲೇಬೇಕು, ಬೇರೆ ಏನೋ ಆಪ್ಷನ್ ಇಲ್ಲ ಹಸ್ಬೆಂಡ್ ಜೊತೆ. ಸೊ ಆವಾಗ ಸುತ್ತಾಡೋಕ್ಕೆ ಶುರು ಮಾಡಿದೆ, ಟೀ ಎಸ್ಟೇಟ್ ನೋಡಿದೆ, ಅಲ್ಲಿ ಜನರನ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ, ಅಲ್ಲಿ ಸಿಂಪಲ್ ಲೈಫ್ ಇಷ್ಟ ಆಯಿತು ನನಗೆ. ಆವಾಗ ಆ ಪ್ಲೇಸ್ ಸೆಟ್ ಆಗೋಕ್ಕೆ ಶುರು ಆಯಿತು. ಆಗ ಒಂದು ನನಗೆ ಅರ್ಥ ಆಯಿತು, ಪೋಸ್ಟಿಂಗೆ ಟ್ಯೂನ್ ಆಗೋದು ಅಂದರೆ ಪ್ಲೇಸ್ ಚೇಂಜ್ ಮಾಡೋದು ಅಲ್ಲ, ನಮ್ಮ ಮೈಂಡ್ ಸೆಟ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಓಪನ್ ಮೈಂಡ್, ಕ್ಯೂರಿಯಾಸಿಟಿ, ಆಮೇಲೆ ಉಶ್ ಸೌಂಡ್ ಕೂಡ ಮ್ಯೂಸಿಕ್ ಆಗುತ್ತೆ. ಇದು ನಾನು ಪೋಸ್ಟಿಂಗ್ ಕಟ್ಟೆ ಫ್ರೆಂಡ್ಸ್, ನೀವೆಲ್ಲೇ ಇರಿ, ನಿಮಗೆ ಟ್ರಾನ್ಸ್ಫರ್ ಜಾಬ್ ಇದ್ದರೆ ಯೋಚನೆ ಮಾಡಿಬಿಡಿ, ಎಲ್ಲ ಸೆಟ್ ಆಗುತ್ತೆ, ಪ್ರತಿ ಊರು ನಮ್ಮದೇ ಊರು ಅಂತ ಅನಿಸುತ್ತೆ. ಥ್ಯಾಂಕ್ ಯು, ಸಿ ಯು, ಬಾಯ್ ಬಾಯ್.
0: ಬಾಬಾಯ್ ದೀಪ್ತಿ, ತುಂಬ ಖುಷಿ ಆಯಿತು. ದೀಪ್ತಿ ವಿನಯ್ ಪದಕಿ ಫ್ರಮ್ ಜಾಮ್ನಗರ್, ಪೈಲಟ್ ಆಫೀಸರ್ ವೈಫ್. ಇವರು ತುಂಬ ಚೆನ್ನಾಗಿ ಮಾತನಾಡಿದ್ರು. ಆಫ್ಕೋರ್ಸ್ ನಿಮಗೆ ಒಂದು ಸತ್ಯ ಹೇಳ್ತೀನಿ, ಡಿಫೆನ್ಸಲ್ಲಿ ಬರುವಂತಹ ಅನಿರೀಕ್ಷಿತ ಪೋಸ್ಟಿಂಗ್ಗಳು ಇನ್ ಯಾವ ಇಲಾಖೆಯಲ್ಲೂ ಕೂಡ, ಅಂದರೆ ಕೆಲವೊಂದಿಷ್ಟು ಹೇಳಿದ್ನಲ್ಲ ರಿಸ್ಕಿ ಜಾಬ್ ಅಂತ, ಅದರಲ್ಲಿ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿರುತ್ತೆ. ಭಾಳ ಚೆನ್ನಾಗಿ ಮಾತಾಡಿದ್ರೆ ದೀಪ್ತಿ ಅವರೇ, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೇಶ ಸೇವೆಯ ಆ ನಿಟ್ಟಿನಲ್ಲಿ ನೀವು ಓಡಾಡ್ತಾ ಇದ್ದೀರಾ, ಒಳ್ಳೇದಾಗಲಿ, ಖುಷಿಯಾಗಿರಿ, ನಮಗೂ ಕೂಡ ಖುಷಿ ಆಯಿತು ನಿಮ್ಮ ಮಾತುಗಳನ್ನು ಕೇಳಿ. ಸೊ ಕೇಳಿಸ್ಕೊಂಡ್ರಿ ಅಲ್ವಾ, ಪೋಸ್ಟಿಂಗ್ ಅನ್ನುವಂಥದ್ದು ನಮ್ಮ ಮೆಂಟಾಲಿಟಿ ಮೇಲೆ, ನಮ್ಮ ಮೈಂಡ್ ಸೆಟ್ ಮೇಲೆ ಇರುತ್ತೆ ಅಂತ. ನೀವು ಎಲ್ಲೇ ಇರಿ, ಯಾವುದೇ ಊರಿಗೆ ಹೋಗಿ, ಖುಷಿಯಾಗಿರಿ. ನಿಮ್ಮ ವಾಟ್ಸಪ್ ಮೆಸೇಜ್ನೂ ಕೂಡ ಖಂಡಿತ ನೋಡ್ತೀನಿ. ಹಾಗೆಯೇ ಮತ್ತೊಂದು ಸರಿ, ಸಿಲೆಬಸ್ ಯಾವತ್ತಾದರೂ ಮುಗೀತು ಅಂತ ಇರುತ್ತಾ ಕೇಳಿದ್ರೆ ಖಂಡಿತ ಇರಲ್ಲ. ಇವತ್ತಿನ ಕಂಟೆಂಟ್ ನಾನು ಪೋಸ್ಟಿಂಗ್ ಇಷ್ಟೇ ವರ್ಡ್ ತೊಗೊಂಡು ಬಂದಿರೋದು, ನೂರಾರು ಡೆಫಿನೇಷನ್ಗಳು ಇದಕ್ಕೆ ವಲಸೆ ಹೋಗೋದಿರ್ಬೋದು, ಒಂದು ಊರಿನ ನೀರು ಇರ್ಬೋದು, ಒಂದೂರಿನ ಭಾಷೆ, ಒಂದೂರಿನ ಆಹಾರ, ಟೂರಿಸ್ಟ್ ಪ್ಲೇಸ್, ಈ ಥರ ಹೇಳಿದಾಗ ಕೇಳಿಸಿ. ಇದೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳಿಬಿಟ್ಟು ನಾನು ಮತ್ತೆ ಪ್ಲೇಲಿಸ್ಟ್ಗೆ ಹೋಗ್ತೀನಿ. ಇಲ್ಲಿಂದ ಜೈಪುರ್ಗೆ ನನ್ನ ಫ್ರೆಂಡ್ಗೆ ಪೋಸ್ಟಿಂಗ್ ಬಂತು, ಇರೋಬ್ಬರ ಫ್ರೆಂಡ್ಸ್ಗೆಲ್ಲ ಸಖತ್ ಖುಷಿ. ಯಾಕೆ ಅಂತಂದರೆ ಜೈಪುರ್ಗೆ ಹೋದರೆ ಅವಳ ಮನೇಲಿ ಉಳ್ಕೋಬೋದು, ಅವ್ರ ಮನೇಲಿ ಉಳ್ಕೋಬೋದು, ರಾಜಸ್ಥಾನ್ ಟೂರ್ ಮಾಡ್ಬೋದು ಅಂತ. ಇದೆಲ್ಲ ಅಡ್ವಾಂಟೇಜ್ಗಳು ಕೂಡ ವರ್ಗಾವಣೆಯಲ್ಲಿ ಇರುತ್ತೆ. ಎನಿವೆ, ಖುಷಿ ಖುಷಿ ಲೈಫ್ ಅಂದರೆ ಹಾಗೇ. ಸಮಯ ಈಗ ಸ್ಟುಡಿಯೋದಲ್ಲಿ 12:41 ಸಿಕ್ಕಾಪಟ್ಟೆ ಓಡುತ್ತಪ್ಪ. ಸ್ಟುಡಿಯೋ ಕ್ಲಾಕೇ ಬೇಗ ಓಡುತ್ತೋ ಅಥವಾ ನಿಮ್ಮನೆ ನಮ್ಮನೆ ಕ್ಲಾಕು ಓಡುತ್ತೋ ನನಗೆ ಯಾವಾಗಲೂ ಕನ್ಫ್ಯೂಷನು. ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ, ಈ ಹಾಡು ನಿಮ್ಮೆಲ್ಲರಿಗೋಸ್ಕರ. ಹಾಂ, 1 ನಿಮಿಷ. ಹಾಗೆ ಈ ಹಾಡು, ದೂರದಲ್ಲಿ ಇದ್ದೀನಿ ನಾನು, ಕನ್ನಡ ಹಾಡನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ರೇಡಿಯೋದಲ್ಲಿ ಕೇಳೋ ಮಜಾನೇ ಬೇರೆ, ಪ್ಲೇ ಮಾಡೋಕ್ಕಾಗತ್ತಂತ ದೀಪ್ತಿ ಅವರು ಕೇಳಿದರು. ಖಂಡಿತ ನಿಮಗೆ ಮತ್ತು ವಿನಯ್ಗೆ ಈ ಸಾಂಗ್.

ಇದೇ ಸಖತ್ತ ಹಾಡುಗಳು ಹಾಡು ಕೇಳ್ತಾ ಇದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ, ನಾವು ಹಾಡಬೇಕು ಅಂತ ಅನ್ಸುತ್ತೆ. ಅದೇ ಸ್ಟುಡಿಯೋದ ಖಾಸಿಯತ್ ವಿಶೇಷತೆ. 12:48 ಆಗೋದ್ರಲ್ಲಿದೆ. ಬಹಳಷ್ಟು ಜನ ಇವತ್ತು ಮೆಸೇಜ್ ಮಾಡ್ತಾ ಇದ್ರೆ, ಎಲ್ಲರಿಗೂ ಕೂಡ ಪೋಸ್ಟಿಂಗ್ ವರ್ಗಾವಣೆ ಟ್ರಾನ್ಸ್ಫರ್ದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ಸುತ್ತೆ. ಮುಳುಗಾಯಿ ಸ್ಟೋರಿ ಬೇಕಾ, ಬನ್ನಿ ಹೇಳ್ತಾ ಇದ್ದೆ ಜಯ ಅವರೇ. ನಿಜವಾಗ್ಲೂ ಇದೆಲ್ಲವೂ ಕೂಡ ಎಕ್ಸ್ಪೀರಿಯೆನ್ಸೇ ಆಗೋದು. ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಮಂಗಳೂರಿಗೆ ಟ್ರಾನ್ಸ್ಫರ್ ಆದಾಗ ಅವ್ರ ಮಗ ಚಿಕ್ಕವನು, ಮಕ್ಕಳು ಚಿಕ್ಕವರು, ಸೊ ಅಂಗಡಿಗೆ ಕಳಿಸಿದ್ರೆ ಇವನು ಮುಳುಗಾಯಿ ಮುಳುಗಾಯಿ ಅಂತ ಇದ್ದಾನೆ. ನಾವು ಮುಳುಗಾಯಿ ಅಂತಲೇ ಕರೆಯೋದು ಅಲ್ಲಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಆಗೆಲ್ಲ ನಾವು ಪಟ್ಟು ಪಾಡು ಅಂತ. ಆ್ಯಕ್ಚುಲಿ ಮಂಗಳೂರು ಮತ್ತು ಸ್ವಲ್ಪ ಆ ಕಡೆ ಭಾಷೆ ಎಲ್ಲ ತುಂಬ ಒಂಥರ ಡಿಫ್ರೆಂಟ್ ಅನಿಸುತ್ತೆ ನಮ್ಮ ಉತ್ತರ ಈ ಕಡೆ ಧಾರವಾಡ ಕಡೆ ಎಲ್ಲ ಭಾಷೆ ನೋಡಿದಾಗ. ಬಟ್ ಆಮೇಲೆ ಬೇರೆಯವ್ರು ಹೇಳಿದ್ರು ಮನೆಗೆ ತೊಗೊಂಡು ಬಂದ ತರಕಾರಿನ, ಇದೆಲ್ಲ ಇದು ಒಂದೇ ಅಲ್ಲ, ಇಂಥದ್ದು ನೂರಾರು ಉದಾಹರಣೆಗಳು ನಮ್ಮ ಈ ವರ್ಗಾವಣೆಯ ಈ 3-4 ವರ್ಷಕ್ಕೆ ಏನು ಊರು ಚೇಂಜ್ ಮಾಡ್ಕೊಂಡು ಹೋಗ್ತೀವಲ್ಲ ಇದರಲ್ಲಿ ಕಾಮನ್ ಅಂತ ತುಂಬ ಚೆನ್ನಾಗಿ ಶೇರ್ ಮಾಡ್ಕೊಂಡಿದ್ದಾರೆ. ಧನ್ಯವಾದಗಳು ಜಯ ಅವರೇ. ಹಾಗೆ ಶುಭರಾಣಿ, ಹೌದು ಸ್ಥಳ, ಶಾಲೆ, ಆಫೀಸು, ಸಹೋದ್ಯೋಗಿಗಳು, ವಾತಾವರಣ, ಈ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ, ಆತ್ಮವಿಶ್ವಾಸನೂ ಕೊಡುತ್ತೆ ಅಂತ ಶೋಭಾರಾಣಿ ಅವರು ಫುಲ್ ಬ್ಯಾಚ್ ಹೇಳ್ತಾ ಇದ್ದಾರೆ. ಮಳವಳ್ಳಿಯಿಂದ ಖುಷಿ ಆಯಿತು ನಿಮ್ಮ ಮಾತುಗಳು ಸಹ. 100% ನಿಜ, ಆತ್ಮವಿಶ್ವಾಸ ಅಂತೂ ಕೊಟ್ಟೇ ಕೊಡುತ್ತೆ ಟ್ರಾನ್ಸ್ಫರ್ ಜಾಬು. ಯಾಕೆಂತಂದರೆ ತುಂಬ ನೀಟಾಗಿ ಲೈಫ್ನ ಫೇಸ್ ಮಾಡೋದು ಕಲಿಸುತ್ತೆ. ಬರೀ ಭಾರತ ಕರ್ನಾಟಕದಲ್ಲೇ ನಾವು ಅಂತೀವಿ, ದೇಶ ಬಿಟ್ಟು ದೇಶ ಹೋಗಿ ಸೆಟ್ಲಾದವ್ರ ಕತೆ ಹೇಳಿ, ಅವರು ದುಡ್ಡಿಗೆ ಹೋಗಿರಬಹುದು, ಕನಸುಗಳನ್ನು ಕಟ್ಕೊಂಡು ಹೋಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಅದೇನೇ ಇರಲಿ, ಬಟ್ ಆ ಚಾಲೆಂಜ್ನ ತೊಗೊಳ್ಳೋದಿದೆಯಲ್ಲ, ಅದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳ್ಬೋದು. ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು, ಅದು ಖುಷಿ ಕೊಡುತ್ತೆ ಬೇರೆ ಬೇರೆ ಊರಿಗೆ ಹೋದಾಗ ಅಂತ. ಆಫ್ಕೋರ್ಸ್ ಚಂದ ಚಂದದ ಊರುಗಳಿದೆ ಅದೆಲ್ಲವೂ ಕೂಡ. ಹಾಗೆ ಆಹಾರ ಬೇರೆ ಬೇರೆ ಊರಿನ ತಿಂಡಿ ತಿನಿಸುಗಳನ್ನು ಸವಿಬಹುದು, ಮಾಡೋದನ್ನು

ಕಲ್ತ್ಕೋತೀವಿ ಹೇಗೆ ಮಾಡೋದು ಅಂತ. ಪೋಸ್ಟಿಂಗ್ ಬೇರೆ ಊರಿಗೆ ಬಂದಾಗ, ಉದಾಹರಣೆ ನಾರ್ತ್ಗೆಲ್ಲ ಬಂದಾಗ ಅಲ್ಲಿ ತಿಂಡಿ ತಿನಿಸು, ಅವ್ರು ಇಲ್ಲಿಗೆ ಬಂದಾಗ ಅದನ್ನು ಕಲ್ತ್ಕೊಳ್ಳೋವಂಥದ್ದು, ಅದೆಲ್ಲವೂ ಕೂಡ ಈ ಟ್ರಾನ್ಸ್ಫರ್ ಜಾಬಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ. ಎಲ್ಲವೂ ಚೆನ್ನಾಗಿರುತ್ತೆ. ಅದಕ್ಕೆ ಬಹುಶಃ ಒಂದು ಹೇಳಿಕೆ ಹೇಳ್ತಾರೆ, ಹಾಗೆಲ್ಲ ಹೇಳ್ತಾ ಇದ್ರು ಹಳೇ, ಈಗೆಲ್ಲ ಯಾರೂ ಹೇಳಲ್ಲ ಬಿಡಿ, ಎಲ್ಲರಿಗೂ ಗೊತ್ತು. ಯಾಕಂದರೆ ಟ್ರಾನ್ಸ್ಫರ್ ಅಲ್ಲಿದ್ದರೂ ಕೂಡ ಜನ ಸುತ್ತೋದಕ್ಕಾದರೂ ಓಡಾಡ್ತಾರೆ. 4 ಊರಿನ ನೀರು ಕುಡ್ದಿದ್ದೀನಿ ನಾನು, ನನಗೆ ಗೊತ್ತಿಲ್ವ ಅಂತ ಅನ್ನೋರು ಅಂದರೆ ಅಷ್ಟು ಕೆಪಾಸಿಟಿ, ಅಷ್ಟು ಫೇಸ್ ಮಾಡುವಂಥ ಈ ಕಾನ್ಫಿಡೆನ್ಸ್ ಇರುತ್ತೆ ಅನ್ನೋದೇ ಅದರ ಅರ್ಥ. ಸೊ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗ್ತಾ ಇದೆ, ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ಮತ್ತೊಂದಿಷ್ಟು ಹಾಡುಗಳಿವೆ, ಇನ್ನೊಂದಿಷ್ಟು ಕಂಟೆಂಟ್ನ ಸಿಲೆಬಸ್ ಏನು ಕಂಪ್ಲೀಟ್ ಆಗಿಲ್ಲ, ಡೋಂಟ್ ವರಿ. ಈ ಹೊತ್ತು ಮಾತಿನ ಅತಿಥಿ ನಾನು ವಿಜಯಶ್ರೀ. ಖಂಡಿತ ಈ ನಂಬರ್ಗೆ ವಾಟ್ಸಪ್ ಮಾಡಿ ಏನಾದರೂ ಹೇಳೋದಿದ್ರೆ, ಅಂದರೆ ಈ ಕಂಟೆಂಟ್ ಕುರಿತು ಹೇಳೋದಿದ್ರೆ 9 4 8 0 9 0 1 0 1 3.

ಹನ್ನೆರಡು ಗಂಟೆ 53:20 ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆದ್ದು ನಾನು ವಿಜಯಶ್ರೀ. ನಿಮ್ಮ ಹಾಡಿನ ಮಾತಿನ ಅತಿಥಿಯಾಗಿ ಇಷ್ಟು ಹೊತ್ತು ನಾನು ನಿಮ್ಮೊಟ್ಟಿಗಿದೆ. ಇನ್ನು ಬಾಯಿ ಹೇಳುವಂತಹ ಸಮಯ ಆದರೆ ಮಾತುಗಳಿವೆ, ಹಾಗೆ ವಾಟ್ಸಪ್ ಮಾಡಿದವರದ ಒಂದಿಷ್ಟು ಅನಿಸಿಕೆಗಳು ಕೂಡ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಜಗಳೂರು ದಾವಣಗೆರೆನ ಹನುಮಂತಪ್ಪ ಅವರೇ, ಎಸ್, ತುಂಬ ಖುಷಿಯಾಯಿತು ನಿಮ್ಮ ಮೆಸೇಜ್ ನೋಡಿ. ಹಾಡುಗಳನ್ನು ಇಷ್ಟಪಟ್ಕೊಂಡಿದ್ದೀರಾ, ಬಹಳ ಇಷ್ಟ ಪಟ್ವಿ ಹಾಡುಗಳು ಅಂತ ಹೇಳಿದರು. ಧನ್ಯವಾದಗಳು. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಸಾಂಗ್ಸ್ ಎಲ್ಲ ತುಂಬ ಖುಷಿ ಕೊಡ್ದು ಅಂತ. ಹೀಗೆ ನೀವು ಮಾತು ಮತ್ತು ಹಾಡುಗಳನ್ನು ಕೇಳ್ತಾ ವಾಟ್ಸಪ್ ಮಾಡೋದನ್ನು ಮರಿಬೇಡಿ. ನೀವು ಕಳಿಸುವ ಇಂತಹ ಮಾತುಗಳು, ಕಾರ್ಯಕ್ರಮದ ಬಗೆಗಿನ ಅನಿಸಿಕೆಗಳು ನಮಗೆ ಖುಷಿ ಕೊಡುತ್ತೆ. 9489001003 ಇದು ನಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸುವಂತಹ ಸಂಖ್ಯೆ. ನವೀನ್ ಕಾವ್ಯ ಅವರು ನನಗೆ ಮೆಸೇಜ್ ಮಾಡಿದ್ದಾರೆ, ಖುಷಿಯಾಯಿತು ನನಗೆ ವಿವರ್ಸ್ ಕಾಲೋನಿಯಿಂದ ಹಾಡುಗಳನ್ನೆಲ್ಲ ಕೇಳ್ತಾ ಖುಷಿ ಪಟ್ವಿ ವಿಜಯಶ್ರೀ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆಯೇ ಪ್ರತಿ ವರ್ಗಾವಣೆ ಪೋಸ್ಟಿಂಗ್ ಬರುವ ಆ ದಿನಗಳು, ಆ ಟೆನ್ಷನ್ ಬೋತ್, ಈಗಂತೂ ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸ ಮಾಡುವಂಥದ್ದು, ಮಕ್ಕಳು ಓದುವವರಿದ್ದರೆ ಈಗ ಒಂದು ಹೊಂದಾಣಿಕೆ ಇದೆ. ಏನು ಅಂತಂದರೆ, ಆದಷ್ಟು ಒಂದೇ ಸ್ಥಳದಲ್ಲಿ ಮನೆಯನ್ನು ಇಡುವಂಥದ್ದು, ಅಂದರೆ ಫ್ಯಾಮಿಲಿನ ಇಡುವಂಥದ್ದು. ಮತ್ತು ಸರ್ಕಾರದ ರೀತಿ ನೀತಿಗಳು ಕೂಡ ಬಹಳಷ್ಟು ಬದಲಾಗಿದೆ. ಕೆಲಸ ಮಾಡುವಂತಹ ದಂಪತಿಗಳಿಗೆ ಒಂದೇ ಕಡೆ ಇಡುವಂಥದ್ದು, ಒಂದಿಷ್ಟು ಕೌನ್ಸಿಲಿಂಗ್ ಅಥವಾ ಒಂದಿಷ್ಟು ಏನು ಮೀಟಿಂಗ್ ಗೀಟಿಂಗ್ ಎಲ್ಲ ಆದಾಗ ಪೋಸ್ಟಿಂಗ್ನ ಆದಷ್ಟು ಆ ಥರ ಕೊಡ್ತಾರೆ, ಕೊಟ್ಟರೆ ಒಳ್ಳೆಯದು ಕೂಡ. ಯಾಕೆಂತಂದರೆ ಪ್ರತಿಯೊಂದು ಫ್ಯಾಮಿಲಿಗೂ, ಕುಟುಂಬದ ಯಜಮಾನ ಯಜಮಾನಿಗೂ ಅವರದೇ ಆದ ಜವಾಬ್ದಾರಿಗಳಿರುತ್ತೆ. ಇಂಥದ್ದೆಲ್ಲ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸನ್ನಿವೇಶ ಸಂಗತಿಗಳು ಇತ್ತೀಚೆಗೆ ಕೂಲ್ ಅಂತ ಅನ್ನಿಸ್ತಾ ಇದೆ. ಮೊದಲಿನಷ್ಟು ಡಿಫಿಕಲ್ಟೀಸ್ ಇಲ್ಲ. ಯಾಕೆಂತಂದರೆ ಈ ರೀತಿ ಬದಲಾವಣೆಗಳಾದಾಗ ಕೆಲಸದ ಶ್ರದ್ಧೆ, ಕೆಲಸ ಮಾಡುವಂತಹ ಎಫಿಷಿಯನ್ಸಿ ಕೂಡ ಹೆಚ್ಚಾಗತ್ತೆ ಅಂತ ನಾನು ನಂಬ್ತೀನಿ. ಇನ್ನು ಆಫ್ಕೋರ್ಸ್, ಯಾವುದೇ ಊರಿಗೆ ಪೋಸ್ಟಿಂಗ್ ಬರಲಿ, ಅದು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರಬಹುದು ಅಥವಾ ಸ್ಟೇಟ್ ಗೌರ್ಮೆಂಟ್ ಜಾಬ್ ಇರ್ಬೋದು, ಕಾರ್ಪೊರೇಟ್ ಜಾಬ್, ಅವರಿಗೂ ಏನು ಪೋಸ್ಟಿಂಗ್ ಇಲ್ಲ ಅಂತೆಲ್ಲ ಅವರು ಕೂಡ ಮಾತಾಡಿದ್ದು ಕೂಡ ನನ್ನ ಫ್ರೆಂಡ್ಸ್ ನಾನು ಕೇಳಿಸ್ಕೊಂಡಿದ್ದೀನಿ. ಬೆಂಗಳೂರಿನಿಂದ ಪೂನಾಗೆ ಹೋದಾಗ ಅಥವಾ ಹೈದರಾಬಾದ್ಗೆ ಹೋದಾಗ ಅಥವಾ ಬೇರೆ ರಾಜ್ಯಗಳಿಗೆ ಹೋದಾಗ ಇಲ್ಲಿಗಿಂತ ಅಲ್ಲಿಯ ವೆದರು, ಹೆಲ್ತ್ ಅಪ್ಸೆಟ್ ಆಗುವಂಥದ್ದು, ಅಥವಾ ಸಮ್ಮರ್ ಅಥವಾ ಚಳಿ ಇವೆರಡು ಪೀಕ್ ಅಂತ ಏನು ಹೇಳ್ತೀವಿ, ಈ ಎಲ್ಲ ಬದಲಾವಣೆಗಳು ಅಲ್ಲೂ ಕೂಡ ಇರುತ್ತೆ. ಆದರೆ ಮತ್ತೆ ನಮ್ಮ ಊರಿಗೆ ಬಂದಾಗ ಅದ್ರ ಸಿಗುವ ಖುಷಿನೇ ಬೇರೆ ಅಂತ ನೋಡಿ. ಇಷ್ಟೆಲ್ಲ ಮಧ್ಯದಲ್ಲಿ ನಾವು ಮನುಷ್ಯರು ಏನು ಮಾಡ್ತೀವಿ ಅಂತಂದರೆ, ಅಲೆಮಾರಿತನ ಅಥವಾ ಈ ವಲಸೆ ಹೋಗುವ ಗುಣನ ನಾವು ಮೈಗೂಡಿಸ್ಕೊಂಡಿರ್ತೀವಿ ಅನ್ನೋದಕ್ಕೆ ಕೊನೆಯಲ್ಲಿ ಬಂದು ತಂಗುವ ನಿಲ್ದಾಣ ಯಾವುದೋ ಒಂದು ನಮ್ಮ ಇಷ್ಟದ ಊರಾಗಿರುತ್ತೆ. ಅದು ಸ್ವಂತ ಊರೇ ಇರಬಹುದು ಅಥವಾ ಇಷ್ಟಪಟ್ಟು ನೆಲೆಸುವಂಥ ಯಾವುದೋ ಒಂದು ನಗರ ಆಗಿರಬಹುದು. ಎಲ್ಲರಿಗೂ ಅವರದೇ ಒಂದು ಫೇವ್ರೇಟ್ ಇರುತ್ತೆ. ಅಲ್ಲಿ ಬಂದು ಇರೋದಕ್ಕೆ ಒಂದು ಸ್ವಂತ ಮನೆ, ಒಂದು ಸ್ವಂತ ಸೂರು ಗೂಡು ಮಾಡಿಕೊಳ್ತೀವಿ. ಮತ್ತೆ ಪುನಃ ಈ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ವಲಸೆ ಹೋಗೋದಕ್ಕೆ ಶುರು ಮಾಡ್ತಾರೆ, ಮೊಮ್ಮಕ್ಕಳು. ಹೀಗೆ ಇದೇ ಬದುಕು, ಇದೇ ಲೈಫು. ಇವತ್ತಿನ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತಾ ನಾನು ವಿಜಯಶ್ರೀ ನಿಮ್ಮ ಮಾತಿನ ಅತಿಥಿಯನ್ನು ಸ್ಟುಡಿಯೋದಿಂದ ಹೊರಗೆ ಹೊರಡ್ತಾ ಇದ್ದೀನಿ. ಇವತ್ತು ನಾನು ಗಾಡಿ ತೆಗೆದುಕೊಂಡು, ನನ್ನ ಟೂ ವೀಲರ್ ತೆಗೆದುಕೊಂಡು ಮನೆಯಿಂದ ಇಂದಿರಾನಗರಕ್ಕೆ ಬರುವ 6 ಕಿಲೋಮೀಟರ್ ದೂರದಲ್ಲಿ ನಾನು ಗುನುಗಿಕೊಂಡ ಹಾಡು ನಿನ್ನಿಂದಲೇ. ಈ ಹಾಡು ತುಂಬ ಇಷ್ಟ ನನಗೆ, ಈ ಹಾಡು ಸಖತ್ತು ಮೆಲೋಡಿಯಸ್ ಆದ ಹಾಡು. ಅದನ್ನು ಗುನುಕೊಂಡೆ. ನಿಮ್ಗೆ ಕ್ಯೂರಿಯಾಸಿಟಿ ಇರುತ್ತಲ್ವಾ ವಿಜಯಶ್ರೀ ಯಾವಾಗಲೂ ಇದನ್ನು ಹೇಳ್ತಾರೆ ಅಂತ. ಸೊ ಇವತ್ತು ಗುನುಗಿಕೊಂಡ ಹಾಡು ಅದಾಗಿತ್ತು. ಮತ್ತೆ ಸಿಗೋಣ ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ನವಿಲುಗರಿ ಕಾರ್ಯಕ್ರಮದಲ್ಲಿ, ಕನ್ನಡ ಕಾಮನಬಿಲ್ಲಿನಲ್ಲಿ. ಅದುವರೆಗೂ ಗೊತ್ತಲ್ಲ, ಖುಷಿ ಖುಷಿಯಾಗಿರಿ. ನಿಮ್ಮ ಕೇರ್ನ ನೀವು ತುಂಬ ಚೆನ್ನಾಗಿ ತಗೊಳ್ಳಿ, ಹಾಗಾದಾಗ ಮಾತ್ರ ನಿಮ್ಮ ಸುತ್ತಲಿನವರನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಟಾಟಾ, ಬಾಯ್, ಟೇಕ್ ಕೇರ್.

ಕಾರ್ಯಕ್ರಮ ಮುಗಿಸಿ ನನ್ನ ಮನೆಗೆ ಹೊರಡ್ತಾ ಇದ್ದೀನಿ ನಿಜ. ಆದರೆ ಕೊನೆಯ ಒಂದು ಹಂತದಲ್ಲಿ ಮೆಸೇಜ್ ಬಂದಾಗ ಮಿಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಮಹದೇವಪ್ಪ ಚಾಮರಾಜನಗರದಿಂದ, ಶೋಭಾ ಶೆಟ್ಟಿ ಚಿಕ್ಕಮಗಳೂರಿಂದ, ಶಾಂತಾರಾಮ್ ಜೋಗುಪಾಳ್ಯದಿಂದ ಮೆಸೇಜ್ ಮಾಡಿದ್ದೀರಾ. ಹೌದು, ನಿಮ್ಮ ಎಲ್ಲ ಅನಿಸಿಕೆಗಳು 100% ಕರೆಕ್ಟ್. ಧನ್ಯವಾದಗಳು ನಿಮ್ಮ ವಾಟ್ಸಪ್ಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯನೇ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸಮಯ ಆಗಿದೆ 1:01. ಇದು ಗುರುವಾರದ ಗುಡ್ ಟೈಮ್ ಮಧ್ಯಾಹ್ನದ ಹೊತ್ತು. ಗಣೇಶ ಗೌರಿ ಹಬ್ಬ ಬರ್ತಾನೆ ಇದೆ. ಕಡುಬು, ಕರ್ಜಿಕಾಯಿ, ಮೋದಕ ಅಂತೆಲ್ಲ ಮನೆಯಲ್ಲಿ ಮಾಡೋಕೆ ಪ್ಲ್ಯಾನ್ ಮಾಡಿರ್ತೀವಿ. ಆ ಕಡುಬು, ಕರ್ಜಿಕಾಯಿ, ಮೋದಕ ಅಂತೆಲ್ಲ ಮಾಡ್ತೀವಲ್ಲ, ಅದ್ರ ಒಳಗಡೆ ಅಂದರೆ ಆ ಹಿಟ್ಟಿನ ಒಳಗಡೆ, ಅಕ್ಕಿ ಹಿಟ್ಟಿನ ಒಳಗಡೆ ಹೂರ್ಣ ಅಂತ ತುಂಬ್ತೀವಲ್ಲ, ಯಾವೆಲ್ಲ ರೀತಿಯಾದಂಥ ಹೂರ್ಣಗಳನ್ನು ನೀವು ಮಾಡ್ತೀರಾ, ಯಾವ ಹೂರ್ಣ ನಿಮ್ಮ ಫೇವ್ರೇಟ್, ಅದರ ರೆಸಿಪಿ ಏನೋ ನಮಗೆ ತಿಳಿಸ್ಕೊಡಿ. ಕರೆ ಮಾಡಿ 0800222206 0800222206 ಈ ನಂಬರ್ಗೆ ಕರೆ ಮಾಡಿ. ನಿಮ್ಮಿಷ್ಟದ ನಿಮ್ಮ ಫೇವ್ರೇಟ್ ಹೂರ್ಣ, ಕರ್ಜಿಕಾಯಿ ಅಥವಾ ಕಡುಬಿನ ಹೂರ್ಣ ಯಾವುದು ನಮಗೆ ತಿಳಿಸ್ಕೊಡಿ. ಕೇಳ್ತಾರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇರ್ಲಿ ಮೋದಕ ಮಾಡೋಣ ಅಂತ ರೆಡಿ ಆಗ್ತಿರೋಂಥವ್ರಿಗೆ, ಯೋಚನೆ ಮಾಡ್ತಿರೋಂಥವ್ರಿಗೆ ಏನೆಲ್ಲ ಮಾಡ್ಬೋದು, ಯಾವ ಥರದ ವೆರೈಟೀಸ್ನ ನಾವು ಹೂರಣ ಆಗಿ ಸಿದ್ಧಪಡಿಸ್ಕೊಳ್ಬೋದು ಕಡುಬಿಗೆ ಅಂತ ಯೋಚನೆ ಮಾಡ್ತಿದ್ರೆ, ನವಿಲು ಗರಿ ಸ್ಪೆಷಲ್ ಕಾರ್ಯಕ್ರಮ ನಡೆಸ್ಕೊಟ್ಟಂತ ಅರ್ಜಿ ನಮ್ಮ ಜೊತೆ ಇದ್ದಾರೆ. ನಂದು ಒಂದು ರೆಸಿಪಿ ಇದೆ, ಹೂರಣ ಇದೆ, ಹೇಳ್ತೀನಿ, ಶೇರ್ ಮಾಡ್ಕೋತೀನಿ ಅಂತ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ, ತುಂಬ ಖುಷಿ ಆಗ್ತಿದೆ ಅಪರೂಪದ ಅತಿಥಿ ಬಂದ ಹಾಗೆ ನಮಗೆ ರೆಸಿಪಿ ತಿಳಿಸ್ಕೊಡೋಕೆ ಜೊತೆಯಾಗಿದ್ದೀರಾ.
1: ನೀವು ಹೂರಣ ಅಂತಷ್ಟ ನನಗೆ ನೆನಪಾಯ್ತು, ಬೇರೆ ಬೇರೆ ಬೇರೆ ರೀತಿಯ ಹೂರಣ ಮಾಡ್ತಾರೆ. ಹೌದು, ಬೇಳೆ ಹೂರಣನು ಕೂಡ ಮಾಡ್ತಾರೆ, ಅದು ವಿಶೇಷ, ದೇವಿಗೆ ಬಹಳ ನೈವೇದ್ಯ ಶ್ರೇಷ್ಠ. ಹಾಗೆ ಕಾಯಿ ತುರಿದು ಮಾಡ್ತೀವಲ್ಲ,

0: ಕರ್ಜಿಕಾಯಿ. ಆದ್ರೆ ಇವತ್ತು ನಾನು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹೂರ್ಣ.
1: ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೆ
0: ಒಳ್ಳೇದು, ಮತ್ತೆ ಇದು ತುಂಬಾ ದಿನ ಸ್ಟಾಕ್ ಮಾಡಬಹುದು ನೀವು. ಇದರಲ್ಲಿ ಕರ್ಜಿಕಾಯಿ, ಕಡುಬು ಅಂತ ಎಲ್ಲ ಏನ್ ಹೇಳ್ತೀವಿ, ಇದನ್ನ ನೀವು ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬಹುದು, ಸ್ಮೆಲ್ ಬರೋದಿಲ್ಲ. ಏನೇನ್ ಬೇಕು ಅಂತ ಹೇಳ್ಬಿಡ್ತೀನಿ. ಒಣಕೊಬ್ಬರಿಯನ್ನು ಚೆನ್ನಾಗಿ ತುರಿದ್ಕೊಳ್ಳಿ, ಒಂದು ಚಮಚ ಗಸಗಸೆ. ಒಣಕೊಬ್ಬರಿ ಪ್ರಮಾಣ ಯಾವ ಕಪ್ಪಲ್ಲಿ ತಗೊಳ್ತೀರಾ ಅದ್ರಲ್ಲಿ ಎರಡರಷ್ಟು ಇರಬೇಕು. ಗೋಡಂಬಿ ಪುಡಿ ಒಂದು ಕಪ್ಪು, ಹಾಗೇನೆ ಬಾದಾಮ್ ಪುಡಿ, ತುಂಬಾ ಪುಡಿ ಪುಡಿ ಬೇಡ, ತರಿ ತರಿ ಇರಲಿ. ಉತ್ತುತ್ತೆ ತಗೊಳ್ಳಿ. ಉತ್ತುತ್ತೆ ಯಾಕೆ ಅಂತಂದ್ರೆ ಸ್ವಲ್ಪ ಡ್ರೈ ಇರುತ್ತೆ, ಖಜೂರ ಬರಲ್ವಾ ಅಂತ ಕೆಲವರು ಕೇಳ್ತಾರೆ, ಖಜೂರ ಹಾಕ್ಬೇಡಿ ಅದು ವೆಟ್ ಇರುತ್ತೆ. ಉತ್ತುತ್ತೆಯನ್ನ ಪುಡಿ ಮಾಡ್ಕೊಳ್ಳಿ. ಈ ಎಲ್ಲವನ್ನು ಕೂಡ ತುಪ್ಪದಲ್ಲಿ ಹುರ್ಕೊಳ್ಬೇಕು. ತುಪ್ಪದಲ್ಲಿ ಹುರ್ಕೊಂಡಾಗ ವಿಶೇಷವಾದ ಪರಿಮಳ ರುಚಿ ಎಲ್ಲವೂ ಕೂಡ ಕರ್ಜಿಕಾಯಿಗೆ ಇರುತ್ತೆ. ಹಾಗೆ ಇದನ್ನೆಲ್ಲವನ್ನು ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ, ಬೆಲ್ಲದ ಪಾಕ ಏನೂ ಬೇಡ. ಈ ಬಿಸಿ ಇರುವಾಗಲೇ ಅಳತೆ ಪ್ರಕಾರ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಂದರೆ 1:2 ಹಾಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಏಲಕ್ಕಿ ಪುಡಿ, 1-2 ಚಮಚ ತುಪ್ಪ, ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಹೂರ್ಣ ರೆಡಿ ಮಾಡಿಕೊಂಡು ಕರ್ಜಿಕಾಯಿ ಕಣಕಕ್ಕೆ ನೀವೇನು ಹಾಕ್ಕೊಳ್ತೀರಾ ಕಲಸ್ಕೊಂಡು ಕರಿಬಹುದು. ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ, ಯಾಕಂದರೆ ತುಪ್ಪ ಬೆಲ್ಲ ಎಲ್ಲ ಮಿಕ್ಸ್ ಇರುತ್ತಲ್ಲ. ಸಕ್ಕರೆ ಕೂಡ ಹಾಕ್ಕೊಳ್ಬಹುದು, ಅದು ಅವರವ್ರ ಟೇಸ್ಟು. ಈ ಡ್ರೈ ಫ್ರೂಟ್ಸ್ ಅಥವಾ ಈ ಹೇಳದ್ನಲ್ಲಿ ಎಲ್ಲ ಪದಾರ್ಥವನ್ನು ಹಾಕಿ ಮಾಡಿದಂತಹ ಕಡುಬು ಸುಮಾರು 1 ತಿಂಗಳು ನೀವು ಥ್ರೆಡ್ ಡಬ್ಬಿ ಇಟ್ಕೊಂಡು ಸವಿಬಹುದು.
1: ಮಾಡಿ
0: ಹಬ್ಬಕ್ಕೆ ಮಾಡ್ಕೊಳ್ತೀನಿ, ಖುಷಿಯಾಗಿರಿ.
1: ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ ಧನ್ಯವಾದಗಳು ರೆಸಿಪಿನ ತಿಳಿಸ್ಕೊಟ್ಟಿದ್ದಕ್ಕೆ. ಯಾರೆಲ್ಲ ಡ್ರೈ ಫ್ರೂಟ್ಸ್ನ ಇಷ್ಟಪಡ್ತೀರಾ, ಮಕ್ಳಿಗೂ ಡ್ರೈ ಫ್ರೂಟ್ಸ್ ಕೊಡಬೇಕು, ಅವ್ರಿಗೆ ಹಂಗೆ ತಿನ್ನಲ್ಲ ಅನ್ನೋರೇ, ಇದು ಬೆಸ್ಟ್ ಐಡಿಯಾ ಇದೆ. ಈ ಥರದ ಹೂರ್ಣ ಮಾಡಿ ಗೌರಿ ಗಣೇಶ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀವಿ. ಕೇಳ್ತಾ ಇರಿದ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು: ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿಕೋಟಾದಿಂದ ನಾಳೆ EOS-05 ಭೂವೀಕ್ಷಣಾ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರನ್ನು ಭೇಟಿಯಾಗಿದ್ದು ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ಕೇಂದ್ರೀಕೃತವಾಗಿದೆ. ಇದಕ್ಕೂ ಮುನ್ನ ಬೆಲ್ಜಿಯಂ ಪ್ರಧಾನಿ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಅವರ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದರು. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದರು. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೆವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ಭಾರತ ಮತ್ತು ಬೆಲ್ಜಿಯಂ ಪರಸ್ಪರ ಗೌರವ, ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತು ನಿಯಮ ಆಧಾರಿತ ಜಾಗತಿಕ ಕ್ರಮಕ್ಕೆ ತಮ್ಮ ಬದ್ಧತೆಯನ್ನು ಹಾಗೂ ದೀರ್ಘಕಾಲೀನ ಸಂಬಂಧಗಳನ್ನು ಹೊಂದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ಉದ್ದೇಶಿಸಿ ಮಾತನಾಡಿದ ಅವರು, ಜಗತ್ತು ಭೌಗೋಳಿಕ ಮತ್ತು ಆರ್ಥಿಕ ಪ್ರಕ್ಷುಬ್ಧತೆಯನ್ನು ಎದುರಿಸುತ್ತಿದ್ದು ಈ ಸಮಯದಲ್ಲಿ ಸವಾಲುಗಳನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇಂತಹ ಸಂದರ್ಭದಲ್ಲಿ ಬೆಲ್ಜಿಯಂನಂತಹ ಪ್ರಮುಖ ಪಾಲುದಾರ ರಾಷ್ಟ್ರದ ನಾಯಕರನ್ನು ಭೇಟಿಯಾಗುವುದು ಹಾಗೂ ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಸಭೆಯು ಉಪಯುಕ್ತ ಅವಕಾಶ ಒದಗಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. EOS-05 ಭೂವೀಕ್ಷಣಾ ಉಪಗ್ರಹವನ್ನು ನಾಳೆ ಉಡಾವಣೆ ಮಾಡಲಾಗುವುದು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ GSLV-F17 ರಾಕೆಟ್ ಮೂಲಕ ಉಪಗ್ರಹ ಬೆಳಗಿನ ಜಾವ 2:55 ಉಡಾವಣೆಗೊಳ್ಳಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಇಒಎಸ್ 05 ಅತ್ಯಾಧುನಿಕ ಭೂವೀಕ್ಷಣಾ ಬಾಹ್ಯಾಕಾಶ ನೌಕೆಯಾಗಿದ್ದು, ಭೂ ಸಿಂಕ್ರೋನಸ್ ಕಕ್ಷೆಯಲ್ಲಿ ಇರಿಸಲಾದ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯು ಭಾರತದ ಭೂವೀಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು ಭೂವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸುತ್ತದೆ ಎಂದು ವಿ ನಾರಾಯಣನ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಬ್ಯಾಂಕ್ ಆಫ್ ಅಮೆರಿಕ ಸಹಯೋಗದೊಂದಿಗೆ ಭಾರತೀಯ ಕಾನ್ಸುಲೇಟ್ ಜನರಲ್ ಆಯೋಜಿಸಿದ್ದ ಉನ್ನತ ಮಟ್ಟದ ದುಂಡು ಮೇಜಿನ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು. ಈ ವೇಳೆ ಹೂಡಿಕೆದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2026-27 ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಶೇಕಡಾ 7.8% ಬೆಳವಣಿಗೆ ಸಾಧಿಸಿದೆ. ಜಾಗತಿಕ ಅಡೆತಡೆಗಳು ಮತ್ತು ಸವಾಲುಗಳ ಹೊರತಾಗಿಯೂ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರೆದಿದೆ ಎಂದು ಹೇಳಿದರು. ಭಾರತ ಸರ್ಕಾರ ಮೂಲಸೌಕರ್ಯ ಅಭಿವೃದ್ಧಿಯ ಮೂಲಕ ವಿಶೇಷವಾಗಿ ವಾಯುಯಾನದಲ್ಲಿ ಉದ್ಯಮವನ್ನು ಬೆಂಬಲಿಸುವತ್ತ ಗಮನಹರಿಸಿದೆ, ಜೊತೆಗೆ ಹೂಡಿಕೆ ವಾತಾವರಣವನ್ನು ಬೆಳೆಸುವತ್ತ ಕೇಂದ್ರೀಕರಿಸಿದೆ ಎಂದು ಅವರು ತಿಳಿಸಿದರು. ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ಕೇಂದ್ರಗಳನ್ನು ಉತ್ತೇಜಿಸುವುದು, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಬೆಂಬಲಿಸುವುದು, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸಾಲ ಸೌಲಭ್ಯತೆಯನ್ನು ಖಚಿತಪಡಿಸುವುದು ಹಾಗೂ ಬ್ಯಾಂಕ್ಗಳ ಎನ್ಒಪಿಗಳನ್ನು ಕಡಿಮೆ ಮಾಡುವತ್ತ ಗಮನ ಕೇಂದ್ರೀಕರಿಸಲಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ನಿರಂತರ ಸವಾಲುಗಳ ಹೊರತಾಗಿಯೂ ಹಣಕಾಸು ಶಿಸ್ತಿಗೆ ಭಾರತದ ಬದ್ಧತೆಯನ್ನು ಅವರು ಪುನರುಚ್ಚರಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವವನ್ನು ಮಿತಿಗೊಳಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ಇತ್ತೀಚಿನ ಪ್ರಯತ್ನವನ್ನು ಅಲ್ಲಿನ ಫೆಡರಲ್ ನ್ಯಾಯಾಲಯ ತಡೆಹಿಡಿದಿದೆ. ಟ್ರಂಪ್ ಅವರ 2025 ಆರಂಭಿಕ ಆದೇಶವು 14 ತಿದ್ದುಪಡಿಯನ್ನು ಉಲ್ಲಂಘಿಸುತ್ತದೆ ಎಂದು ಅಲ್ಲಿನ ಸುಪ್ರೀಂ ಕೋರ್ಟ್ ಆದೇಶವನ್ನು ತಿರಸ್ಕರಿಸಿತ್ತು. 14 ತಿದ್ದುಪಡಿಯು ಪೋಷಕರ ವಲಸೆ ಸ್ಥಿತಿಯನ್ನು ಲೆಕ್ಕಿಸದೆ ಅಮೆರಿಕದ ನೆಲದಲ್ಲಿ ಜನಿಸಿದ ಮಕ್ಕಳಿಗೆ ಪೌರತ್ವವನ್ನು ಖಾತರಿಪಡಿಸುತ್ತದೆ. ಸುಪ್ರೀಂ ಕೋರ್ಟ್ನ ಕ್ರಮಕ್ಕೆ ಪ್ರತಿಕ್ರಿಯೆಯಾಗಿ ಡೊನಾಲ್ಡ್ ಟ್ರಂಪ್ 6 ಪರಿಷ್ಕೃತ ಆದೇಶಕ್ಕೆ ಸಹಿ ಹಾಕಿದ್ದರು. ಇದರಲ್ಲಿ ನಿರ್ದಿಷ್ಟವಾಗಿ ಜನನ ಪ್ರವಾಸೋದ್ಯಮವನ್ನು ಗುರಿಯಾಗಿಸಿಕೊಂಡು ಮತ್ತು ವಿದೇಶಿ ಸರ್ಕಾರಿ ನೌಕರರ ಮಕ್ಕಳು ವಲಸೆ ವಂಚನೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಅಥವಾ ಶತ್ರುಗಳೆಂದು ವರ್ಗೀಕರಿಸಲ್ಪಟ್ಟವರಿಗೆ ಪೌರತ್ವವನ್ನು ನಿರಾಕರಿಸಿದ್ದರು. ಆದರೆ ಈ ಆದೇಶಕ್ಕೆ ಈಗ ಫೆಡರಲ್ ನ್ಯಾಯಾಲಯ ತಡೆ ಹಿಡಿದಿದೆ. ಶಾಲಾ ಶಿಕ್ಷಣ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯವರೊಂದಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ದಾರೆ. ಕಲಿಕೆಯ ಬುನಾದಿಯನ್ನು ಬಲಪಡಿಸುವುದು, ತರಗತಿಗಳಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವುದು ಹಾಗೂ ಯುವ ಮತ್ತು ಕ್ರಿಯಾಶೀಲ ಭಾರತದ ಆಶೋತ್ತರಗಳಿಗೆ ತಕ್ಕಂತೆ ಶಿಕ್ಷಣ ವ್ಯವಸ್ಥೆಯು ಮುನ್ನಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಕಡೆಗೆ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಭವಿಷ್ಯದ ಪರೀಕ್ಷೆಗಳ ಸಿದ್ಧತೆ ಪರಿಶೀಲಿಸಿದರು. ಸಭೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇರಳಂನಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ದುರುಪಯೋಗ ಪ್ರಕರಣದ 17 ಆರೋಪಿಯಾಗಿರುವ ದೇವಸ್ವಂ ಮಂಡಳಿಯ ಮಾಜಿ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಅವರಿಗೆ ಕೊಲ್ಲಂ ವಿಜಿಲೆನ್ಸ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಅವರ ಆರೋಗ್ಯ ಸ್ಥಿತಿಯನ್ನು ಪರಿಗಣಿಸಿ ನ್ಯಾಯಾಲಯ ಅವರಿಗೆ ಜಾಮೀನು ನೀಡಿದೆ. ಇದೇ ವೇಳೆ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯ ಪ್ರಗತಿಯನ್ನು ಹೈಕೋರ್ಟ್ ಪರಿಗಣಿಸಲಿದೆ. ಈ ಪ್ರಕರಣವನ್ನು ಕೇರಳ ಹೈಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ವಿಚಾರಣೆ ನಡೆಸುತ್ತಿದೆ. ರಷ್ಯಾದ ಮೇಲಿನ ಉಕ್ರೇನ್ ದಾಳಿ ಹಾಗೂ ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧ ರಷ್ಯಾದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ಗೆ ರಷ್ಯಾದ ಬೆಂಬಲ ಹಾಗೂ ಉಕ್ರೇನ್ನಲ್ಲಿ ನಡೆಯುತ್ತಿರುವ ಯುದ್ದದ ಬಗ್ಗೆ ಪ್ರಸ್ತಾಪಿಸಿದರು. ಅಮೆರಿಕ ತನ್ನದೇ ಆದ ರಕ್ಷಣಾ ಅವಶ್ಯಕತೆಗಳನ್ನು ಹೊಂದಿವೆ. ಇತರ ದೇಶಗಳಿಗೆ ಶಸ್ತಾಸ್ತಗಳನ್ನು ಒದಗಿಸುವ ಮೊದಲು ಅಮೆರಿಕದಲ್ಲಿ ದಾಸ್ತಾನುಗಳು ಸಾಕಷ್ಟಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಿದೆ ಎಂದು ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಭಾರತದ ಶೆಟ್ಲರ್ ಕಿಡಂಬಿ ಶ್ರೀಕಾಂತ್ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಅವರು ವಿಶ್ವದ 9ನೇ ಶ್ರೇಯಾಂಕಿತ ಕೆನಡಾದ ವಿಕ್ಟರ್ ಲೈ ಅವರನ್ನು 21-18 21-19 ನೇರ ಸೆಟ್ಗಳಿಂದ ಸೋಲಿಸಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇದೇ ವೇಳೆ ಮಹಿಳಾ ಸಿಂಗಲ್ಸ್ ವಿಭಾಗದ 2

ಮೂರನೇ ಸುತ್ತಿನಲ್ಲಿ ಭಾರತದ ತನ್ವಿ ಶರ್ಮಾ ಜಪಾನ್ನ ಟೊಮಾಕೋ ಮಿಯಾಜಾಕಿ ಅವರ ವಿರುದ್ದ 17-21, 21-18, 16-21 ಅಂತರದಿಂದ ಪರಾಭವಗೊಂಡಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ ಎರಡನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಗ್ಕಾಂಗ್ ತಂಡದ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲೆಂಡ್ ತಂಡದ ವಿರುದ್ದ 94 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಭಾರತ ಇದೇ 5-9 ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜಿಸಲಿದ್ದು 20 ದೇಶಗಳಿಂದ 100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಜೂನ್ 30-ಜುಲೈ 4 ಬ್ಯಾಂಕಾಕ್ ಮತ್ತು ಜೆಕಿಯಾದ ನೋ ವೆಸ್ಟೋದಲ್ಲಿ ನಡೆದ ಸ್ಪರ್ಧೆಗಳ ನಂತರ ಇದು 2026 ಸರಣಿಯ 3ನೇ ಹಂತವಾಗಿದೆ. 4ನೇ ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿಕೋಟಾದಿಂದ ನಾಳೆ EOS-05 ಭೂವೀಕ್ಷಣಾ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಮತ್ತು ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮನಸ್ಸು ಬೆಳೆಯಲಿ ಭುಜಿಸಿ ನೂರು ನೂರನುಭವವ, ಹೊನಲು ನೂರಿ ಬಾಳ ಕಡಲ ನುಬ್ಬಿಸಲಿ. ಮನಸ್ಸು ಬೆಳೆಯಲಿ ಭುಜಿಸಿ ನೂರು ನೂರನುಭವವ, ಹೊನಲು ನೂರಿ ಬಾಳ ಕಡಲ ನುಬ್ಬಿಸಲಿ. ತನುಬಂಧ ಕಳಚಿ ಜೀವವ ಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ. ತನುಬಂಧ ಕಳಚಿ ಜೀವವ ಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ.

ವೈವಿಧ್ಯಮಯವಾದದ್ದು. ಇದೊಂದು ವಿಶ್ವವಿದ್ಯಾಲಯ ಅಂತಲೇ ಹೇಳಬಹುದು. ಶಾಲೆಯಿಂದ ಗುರುಗಳಿಂದ ಕಲಿತ ವಿದ್ಯೆನೇ ಒಂದು ತೂಕ, ಆದರೆ ಜೀವನ ವಿಸ್ತಾರದಲ್ಲಿ ನಾವು ಗಳಿಸೋ ಅನುಭವವೇ ಇನ್ನೊಂದು ತೂಕ. ಜೀವನ ಸಾಕ್ಷಾತ್ಕಾರಕ್ಕೆ ಇವೆರಡೂ ಅತ್ಯಗತ್ಯ. ಜೀವನವನ್ನ ಸಮುದ್ರಕ್ಕೆ ಹೋಲಿಸೋ ಡಿವಿಜಿ, ಈ ಕಡಲು ಅನುಭವಗಳೆಂಬ ನೂರಾರು ಹೊನಲುಗಳಿಂದ ಮತ್ತಷ್ಟು ಶ್ರೀಮಂತವಾಗಲಿ ಅಂತಾರೆ. ಈ ಹೊನಲುಗಳಿಗೋ ನೂರೆಂಟು ರುಚಿ, ನೂರೆಂಟು ರಂಗು, ಹುಳಿ, ಸಿಹಿ, ಕಹಿ, ಒಗಚು ಎಲ್ಲ ಇಲ್ಲಿವೆ. ಆದರೆ ನಮ್ಮ ಅಂತರಂಗ ಪರಿಪಾಕಕ್ಕೆ ಇವೆಲ್ಲ ಬೇಕೇ ಬೇಕು. ಇಷ್ಟೆಲ್ಲ ಆದ್ಮೇಲೆ ಈ ಶರೀರದ ಮೋಹವೇ ತೊಲಗಿಬಿಡ್ಬೇಕಂತೆ. ನಶ್ವರ ದೇಹದ ವ್ಯಾಮೋಹ ಕಳಚಿ ಶಾಶ್ವತ ಸಚ್ಚಿದಾನಂದದ ಹಂಬಲ ನೆಲೆಯಾಗಬೇಕು. ಈ ಅಖಂಡ ದಿವ್ಯ ಚೇತನ ಜಗತ್ತನ್ನೂ ಕುಣಿಸುತ್ತೆ, ತಾನೂ ಲೋಲವಾಗಿ ಕುಣಿಯುತ್ತೆ. ಕುಣಿತದಲ್ಲಂತೂ ನವರಸಗಳೇ ಇವೆಯಲ್ಲ. ಶಾಂತ ರಸ ಇದ್ದಾಗೆ ಭೀಭತ್ಸವೂ ಇದೆ, ಶೃಂಗಾರ ಇದ್ದಾಗೆ ರೌದ್ರವೂ ಇದೆ. ನಾವು ಮಾತ್ರ ಕುಣಿತದ ಎಲ್ಲ ಬಗೆಯನ್ನ, ಎಲ್ಲ ಭಾವಗಳನ್ನ ಯಥಾವತ್ತಾಗಿ ಸ್ವೀಕರಿಸಬೇಕು. ಮನಸ್ಸನ್ನ ಬ್ರಹ್ಮಲೀಲೆಗಳಿಗೆ ಅಣಿ ಮಾಡಿ ಬದುಕಬೇಕು. ಇದೇ ಅಂತರಂಗ ಸಿದ್ಧಿ ಅನ್ನೋದು ಡಿವಿಜಿ ಸಂದೇಶ.

0: ತೊಳಗು ವಿನನೊಳು ನಾನು, ಬೆಳೆವ ಶಿಶುವಳು ನಾನು, ಕೆಳೆನೋಟ ನಾನು. ಮೊಳೆವ ಸಸಿಯೊಳು ನಾನು, ತೊಳಗು ವಿನನೊಳು ನಾನು, ಬೆಳೆವ ಶಿಶುವಳು ನಾನು, ಕೆಳೆನೋಟ ನಾನು. ಕಳಕಳಿಸುವೆಲ್ಲಮುಂ ನಾನೆಂದು ಭಾವಿಸುತ್ತೆ, ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ.
1: ಕಳಕಳಿಸುವೆಲ್ಲಮುಂ ನಾನೆಂದು ಭಾವಿಸುತ್ತೆ, ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ.

ನಮ್ಮ ಈ ಜಗತ್ತು ಈಶ್ವರನದೇ ಒಂದು ಭಾಗ, ಒಂದು ಸೃಷ್ಟಿ. ಬ್ರಹ್ಮ ಮಾತ್ರ ಸತ್ಯ, ಜಗತ್ತು ಮಿಥ್ಯೆ ಅನ್ನೋದು ಅಧ್ಯಾತ್ಮ ಸಾಧನೆಯ ತುರಿಯ ಸಾಕ್ಷಾತ್ಕಾರ. ಆ ಒಂದು ಅತ್ಯುನ್ನತಿಯನ್ನ ನಾವು ಗಳಿಸಿಕೊಳ್ಳೋವರೆಗೆ ಕಣ್ಣಿಗೆ ಕಾಣುವ, ಇಂದ್ರಿಯಗಳನ್ನು ತಣಿಸಿಬಿಡುವ ಈ ಗಟ್ಟಿ ನೆಲವೇ ನಮಗೆ ಗತಿ. ಹಾಗಾಗಿ ಈ ಜಗತ್ತನ್ನೇ ಆತ್ಕೊಳ್ಬೇಕು, ಕರ್ತವ್ಯಗಳನ್ನು ಪೂರೈಸಬೇಕು. ಮತ್ತು ಹೀಗೆ ಮಾಡ್ತಾನೆ, ಇದನ್ನೆಲ್ಲ ನಮಗೆ ಬಳುವಳಿಯಾಗಿ ಕೊಟ್ಟ ಜಗದೀಶನನ್ನ ಸತತ ಧ್ಯಾನಿಸಬೇಕು. ಈ ಭೂಮಿಗೆ ಬಂದ ಮೇಲೆ ಭೂಮಿನೇ ಪ್ರೀತಿಸಿ, ಭೂಮಿ ಮೇಲಿನ ಸಕಲವನ್ನೂ ಇದು ನಂದು, ಇದೂ ನಂದು ಅಂತ ನಿಮ್ಮ ತೆಕ್ಕೆಗೆ ತಗೊಂಡು ಬಿಡಿ ಅಂತಾರೆ ಡಿವಿಜಿ. ಇಂಥ ಪ್ರಕೃತಿ ಪ್ರೇಮದಿಂದ ಮಾತ್ರ ವಿಶ್ವ ಕಾರಣನಾದ ಆ ದಿವ್ಯ ಪುರುಷನ ಒಲುಮೆ ಸಾಧ್ಯ ಅನ್ನೋದು ಅವರ ಅಭಿಮತ. ನಾವು ಗಿಡಮರಗಳೂ ನಾವೇ, ರವಿತೇಜವೂ ನಾವೇ ಅಂದ್ಕೋಬೇಕಂತೆ. ವಿಪುಲಾಶ್ರಯವ ನೀವ ಸುಫಲ ಸುಮಭರಿತ ಪಾದಪದಂತೆ ನೈಜಮಾದೊಳ್ಪಿ ನಿಂ ಬಾಳ್ವವಲು ನಮ್ಮ ಜೀವನನೂ ಇರಲಿ ಅಂತ ಅವರೇ ಒಂದು ಕಡೆ ಹೇಳಿದ್ದಾರೆ. ಇನ್ನು ರವಿಕಿರಣ ಇದಿದ್ರೆ ಮಾತ್ರ ನಮಗ ಉಲ್ಲಾಸ, ಜೀವ ಸಂಪತ್ತು, ಇಲ್ದಿದ್ರೆ ಮಂಕು, ಜೀವನಾಶ.

ಬೆಳೆವ ಶಿಶುವು ನೀನೆ ಅಂತಾರೆ ಡಿವಿಜಿ. ಮನುಷ್ಯನಿಗೆ ಮಕ್ಕಳ ವ್ಯಾಮೋಹ ಎಂಥದ್ದು! ಮಕ್ಕಳಿಲ್ಲದವನು ತನ್ನ ಜೀವನವೇ ಅಭಾವ ಅಂದ್ಕೊಂಡ್ಬಿಡ್ತಾನೆ. ತಾಯಿಗಂತೂ ತನ್ನ ಮಗುವೇ ಸಿರಿದೊರೆ. ಹಳ್ಳಿ ಹೆಣ್ಣುಮಗಳೊಬ್ಳು ತನ್ನ ಮಗನ ಚೆಲುವನ್ನ ಹೇಗೆ ಎದೆ ತುಂಬಿ ಹಾಡ್ತಾಳೆ

0: ಸಿರಾಬಯಸ್ಯಾರ ಬಾಲ್ಯಾರುಬ ಸಿರಾಬಯಸ್ಯಾರ. ಇನ್ನು ಕೆಳೆನೋಟ. ಕೆಳೆ ಅಂದ್ರೆ ಸ್ನೇಹ. ಸ್ನೇಹ ಒಂದು ಅತ್ಯುನ್ನತವಾದ ಮೌಲ್ಯ. ಈ ಸ್ನೇಹದ ನೋಟ ಜವ್ವನಿಗರ ನಡುವೆ ಏರ್ಪಟ್ಟು ಬಿಟ್ರಂತೂ ಕೇಳೋದೇನಿದೆ ಆ ಉತ್ಸವವನ್ನ. ಅದು ನಮ್ಮ ಪೂತಿನ ಅವರು ಹೇಳೋ ಹಾಗೆ ಮಧುರ ನಯನ, ಮಧುರ ವಚನ, ಮಧುರ ಹಸನ. ಅಷ್ಟೇ ಅಲ್ಲ, ಇಂಥ ಈ ಮಧುರೇಕ್ಷಣ ಮತ್ತು ಮಧುರ ಸ್ಮಿತ ಇಡೀ ಧಾತ್ರಿಯನ್ನೇ ಮಧುರಮಯವಾಗಿ ಪರಿವರ್ತಿಸಿಬಿಡುತ್ತಂತೆ. ಇವೆಲ್ಲವನ್ನು ಜತೆಗೆ ಕಳಕಳಿಸುವ, ನಳನಳಿಸುವ ಎಲ್ಲವನ್ನೂ ನಾವೇ ಅಂತ ಭಾವಿಸ್ಬಿಡಬೇಕು. ಇಂಥ ತಾತ್ವಿಕ ಅನ್ಯೋನ್ಯವೇ ಹೃದಯ ನೈರ್ಮಲ್ಯ, ಅದೇ ಜೀವನ್ಮುಕ್ತಿ ಅಂತಾರೆ ತಿಮ್ಮಗುರು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿಯ 90 ವರ್ಷದ ಪಯಣ,
2: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
1: ಮಾಹಿತಿಗೆ ಸುದ್ದಿಗಳ ಹೂರಣ,
2: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು,
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆತ್ಮೀಯರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 1:34. ಇದು ಗುರುವಾರದ ಗುಡ್ ಟೈಮ್ ಅದನ್ನದ ಹೊತ್ತು ಲಂಚ್ ಬಾಕ್ಸ್ ಆರಂಭ ಆಗ್ತಿದೆ. ಇವತ್ತಿನ ಲಂಚ್ ಬಾಕ್ಸ್ನಲ್ಲಿ ಸರ್ಕಾರ ಆಯೋಜನೆ ಮಾಡುವಂತಹ ಸಾಕಷ್ಟು ಕಾರ್ಯಕ್ರಮಗಳು ಜನರ ಮತ್ತು ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ತಲುಪೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಯಾಕೆ ಚಿಂತೆ ನಾವಿಲ್ವಾ ಅದಕ್ಕೆ ಮಾಹಿತಿ ಕೊಡೋದಕ್ಕೆ ಕರ್ನಾಟಕ ಸರ್ಕಾರ ಕೌಶಲ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಕರ್ನಾಟಕ ವೃತ್ತಿ ತರಬೇತಿ ಮತ್ತು ಕೌಶಲ ಅಭಿವೃದ್ಧಿ ನಿಗಮದ ವತಿಯಿಂದ ವಿದೇಶದಲ್ಲಿ ಯಾರು ಫಾರಿನಲ್ಲಿ ಓದಬೇಕು, ಹೆಚ್ಚಿನ ವಿದ್ಯಾಭ್ಯಾಸ ಪಡ್ಕೊಳ್ಬೇಕು ಅಂತೀರ, ನಿಮ್ಮೆಲ್ಲರಿಗೂ ಕೂಡ ಉಪಯುಕ್ತವಾದಂಥ ಮಾಹಿತಿನ ಇದೇ ತಿಂಗಳ 6ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾರ್ಗದರ್ಶನ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದುವೇ ವಿದೇಶದಲ್ಲಿ ಅಧ್ಯಯನ 2026. 10 ದೇಶಗಳ ಸುಮಾರು 75 ಹೆಚ್ಚು ಜಾಗತಿಕ ವಿಶ್ವವಿದ್ಯಾನಿಲಯಗಳಲ್ಲಿ ನೀವೇನಾದರೂ ಓದಬೇಕು ಅಂತ ಇಷ್ಟಪಟ್ಟಿದ್ರೆ ನಿಮಗೆ 50% ವರೆಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ. ಜೊತೆಗೆ ಅನೇಕ ರೀತಿಯಾದಂತಹ ಮಾರ್ಗದರ್ಶನ, ವೀಸಾ ಬಗ್ಗೆ ಆಗಿರಬಹುದು, ಹಣಕಾಸಿನ ಬಗ್ಗೆ ಆಗಿರಬಹುದು, ಅರ್ಜಿ ಸಲ್ಲಿಕೆ ಹೇಗೆ ಮಾಡೋದು, ಆರೋಗ್ಯ ವಿಮೆ, ಭಾಷಾ ನೈಪುಣ್ಯತೆ ತರಬೇತಿ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ತಾರೆ. 6ನೇ ತಾರೀಕು ನೀವು ಫ್ರೀಯಾಗಿ ಇದಕ್ಕೆ ರಿಜಿಸ್ಟರ್ ಆಗ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖುದ್ದು ಈ ಒಂದು ಕಾರ್ಯಕ್ರಮದ ಅಭಿಯಾನದ ವ್ಯವಸ್ಥಾಪಕರು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಫೋನ್ನಲ್ಲಿ ಜಾಯ್ನ್ ಆಗ್ತಾರೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ ಕಾರ್ಯಕ್ರಮ.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಡೋದಕ್ಕೆ ಕರ್ನಾಟಕ ಸರ್ಕಾರ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಈ ಒಂದು ಯೋಜನೆ ಏನಿದೆ, ಪ್ರಾಜೆಕ್ಟ್ ಏನಿದೆ, ಅಭಿಯಾನದ ವ್ಯವಸ್ಥಾಪಕರು ಸಮನ್ವಯ ಕಾಶಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಲೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಲೋ, ನನ್ನ ಧ್ವನಿ ಕೇಳ್ತಿದೆಯಾ ತಮಗೆ? ಹಲೋ ಹಲೋ, ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಟ್ರೈ ಮಾಡೋಣ. ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0.3 ಕನ್ನಡ ಕಾಮರಬಿಲ್ಲು ಲಂಚ್ ಬಾಕ್ಸ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಸಮನ್ವಯ ಕಾಶಿ ಅವರು. ಕರ್ನಾಟಕ ಸರ್ಕಾರ ಕೌಶಲ ಅಭಿವೃದ್ಧಿ ಇಲಾಖೆಯ ಒಂದು ಪ್ರಾಜೆಕ್ಟ್ ಏನು ಬರ್ತಾ ಇದೆ ಆ ಅಭಿಯಾನದ ವ್ಯವಸ್ಥಾಪಕರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಲೋ ಹೆಲೋ ಹೆಲೋ

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಲಂಚ್ ಬಾಕ್ಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಸಮನ್ವಯ ಕಾಶಿ ಅವರು. ಈ ಯೋಜನೆಯ ಬಗ್ಗೆ, ಅಭಿಯಾನದ ಬಗ್ಗೆ ಇನ್ನಷ್ಟು ಮಾಹಿತಿನ ಅವ್ರ ಜೊತೆ ಪಡೆದುಕೊಳ್ಳೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು.
0: ಹೇಗಿದ್ದೀರಾ ಸರ್?
1: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ ಸರ್. ವಿದೇಶದಲ್ಲಿ ಅಧ್ಯಯನ 2026 ಆರನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ. ಯಾರೆಲ್ಲ ಫಾರಿನ್ ಅಲ್ಲಿ ಓದೋಕೆ ಬಯಸ್ತಾರೆ ನಮ್ಮ ವಿದ್ಯಾರ್ಥಿಗಳು, ಅವರಿಗೆ ಮಾಹಿತಿ ನೀಡುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಇದಕ್ಕೆ ಪೂರ್ವಭಾವಿಯಾಗಿ ಇಲಾಖೆ ಕೂಡ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದೆ. ಯಾವೆಲ್ಲ ರೀತಿಯಾದಂತಹ ಕೋರ್ಸ್ಗಳಿಗೆ ನಮ್ಮ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಹೇಗಿರುತ್ತೆ, ಅಲ್ಲಿ ಆರನೇ ತಾರೀಕು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ಏನೆಲ್ಲ ರೂಲ್ಸ್ಗಳನ್ನ ಅವ್ರು ಫಾಲೋ ಮಾಡಬೇಕಿದೆ ಸರ್?
1: ಇದು ಕರ್ನಾಟಕ ಸರ್ಕಾರದ ಬಹಳ ವಿಶೇಷವಾದ ಮಹತ್ವದ ಕಾರ್ಯಕ್ರಮ. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ, ಕರ್ನಾಟಕ ವೃತ್ತಿ ತರಬೇತಿ ಮತ್ತು ಕೌಶಲ್ಯಾಭಿವೃದ್ಧಿ ನಿಗಮದಿಂದ ನಡೀತಾ ಇರುವಂತಹ ವಿಶೇಷವಾದ ಕಾರ್ಯಕ್ರಮ. ಇದು ಮುಖ್ಯಮಂತ್ರಿಗಳ ಕನಸಿನ ಕೂಸು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಡೀ ಭಾರತದಲ್ಲೇ ವಿಶೇಷವಾದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕೈಗೆತ್ತಿಕೊಂಡಿದೆ. ಅಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಎಕ್ಸ್ಪೋಜರ್ ನ ತಗೋಬೇಕು ಅನ್ನುವಂಥದ್ದು ಕರ್ನಾಟಕ ಸರ್ಕಾರದ ಪ್ರಮುಖವಾದ ಉದ್ದೇಶ. ಹಣ ಇದ್ದವರು ಮಾತ್ರ ಮುಂಚೆ ಏನೋ ದೊಡ್ಡ ದೊಡ್ಡ ದೇಶಗಳಿಗೆ ಹೋಗಿ ಓದಿ ಬರುವಂತದ್ದಿತ್ತು. ಇವತ್ತಿನ ಕಾಲಕ್ಕೆ ಎಲ್ರಿಗೂ ಕೂಡ ಕೈಗೆಟಕುವ ವಿದ್ಯಾಭ್ಯಾಸ ಆಗಬೇಕು ಅನ್ನೋದು ಈ ಕಾರ್ಯಕ್ರಮದ ಪ್ರಮುಖವಾದ ಉದ್ದೇಶ. ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳು, ತಾಲೂಕುಗಳು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಇದರಲ್ಲಿ ಹೆಚ್ಚು ಕಡಿಮೆ 10 ದೇಶಗಳ 75 ವಿಶ್ವವಿದ್ಯಾನಿಲಯಗಳು ಭಾಗವಹಿಸ್ತಾ ಇದ್ದಾರೆ. ಆಸ್ಟ್ರೇಲಿಯಾ, ಯುಎಸ್ಎ, ಯುಕೆ, ಜರ್ಮನಿ, ಸಿಂಗಾಪುರ್, ಐರ್ಲೆಂಡ್, ನೆದರ್ಲ್ಯಾಂಡ್, ಮಲೇಷಿಯಾ, ಈ ಎಲ್ಲಾ ದೇಶಗಳ 75 ಹೆಚ್ಚು ಯೂನಿವರ್ಸಿಟಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೆಕೆಂಡ್ PUC ಆಗಿರುವಂತವರು ಅಥವಾ ಡಿಗ್ರಿ ಮುಗಿಸಿರುವಂತವರು, ಮಾಸ್ಟರ್ಸ್ ಗೆ ಹೋಗುವಂತವರು, ಡಾಕ್ಟರಲ್ ಡಿಗ್ರಿ ತಗೋಬೇಕು ಅನ್ನೋಂಥವ್ರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ಸೆಪ್ಟೆಂಬರ್ 6ನೇ ತಾರೀಕು ಭಾನುವಾರ ಬೆಳಗ್ಗೆ 9:30 ಇದು ಪ್ರಾರಂಭವಾಗುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು ಅರಮನೆ ಮೈದಾನದಲ್ಲೇ ನಡೆಯುತ್ತೆ. Gate No. 4 ಗಾಯತ್ರಿ ಗ್ರ್ಯಾಂಡ್, ಗಾಯತ್ರಿ ವಿಹಾರ ಏನಿದೆ ಅಲ್ಲಿ ಎಂಟ್ರಿ ಪಾಯಿಂಟ್ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಂದು QR code ಈಗಾಗಲೇ ಕೊಟ್ಟಿದ್ದೇವೆ ನಾವು. studyabroad.ksdckarnataka.com ಅಂತ ಹೇಳಿ ಆ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ QR code ಸಿಗುತ್ತೆ. QR code ಮೂಲಕವೂ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು.
0: ಇನ್ನೊಂದ್ಸಲ ವೆಬ್ಸೈಟ್ ಐಡಿ ಹೇಳಿ ಸರ್.
1: studyabroad.ksdckarnataka.com.
0: ಓಕೆ.
1: ಇದರಲ್ಲಿ ಅವರು ರಿಜಿಸ್ಟರ್ ಆದ್ರೆ ಇಲ್ಲಿ ಬರುವಂತವರೆಲ್ಲರೂ ಕೂಡ ವಿದೇಶದಲ್ಲಿ ಅಧ್ಯಯನ ಮಾಡಕ್ಕೆ ಹೋಗ್ಬೇಕು ಅಂತ ಇಲ್ಲ.
0: ಓಕೆ.
1: ಯಾರ್ಯಾರಿಗೆ ಕನಸುಗಳಿದಾವೆ ನಾನು ಹೋಗ್ಬೇಕು ಅಂತ, ನಾನು ಮುಂದಿನ ವರ್ಷ ಹೋಗ್ಬೇಕು ಅಥವಾ ಅದ್ರ ಮುಂದಿನ ವರ್ಷ ಹೋಗ್ಬೇಕು ಅಂತ ಇದಾರೆ, ಅವರಿಗೆ ವೈಯಕ್ತಿಕವಾದ ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇದೀವಿ. ಅವರ ಡ್ರೀಮ್ ಗೆ ಏನೇನೆಲ್ಲ ಸಾಧ್ಯತೆಗಳಿದೆ. ಇವಾಗ ಫಾರ್ ಎಕ್ಸಾಂಪಲ್ BCOM ಸ್ಟೂಡೆಂಟ್, ನಾನು MBA ಹೋಗ್ಬೋದಾ ಅಥವಾ ನಾನು MA ಪೊಲಿಟಿಕಲ್ ಸೈನ್ಸ್ ಮುಗಿಸಿನಿ, PhDಗೆ ಒಳ್ಳೆ ಯೂನಿವರ್ಸಿಟಿಗೆ ಹೋಗ್ಬೋದಾ ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಸಮಾಲೋಚನೆ ಕೇಂದ್ರ ಇದೆ.
0: ಓಕೆ. ಈ ವರ್ಷನೇ ಹೋಗ್ಬೇಕಂತೇನಿಲ್ಲ, ಜಸ್ಟ್ ನಾಲೆಡ್ಜ್ ಸಂಗ್ರಹಕ್ಕೂ ಕೂಡ ಬರ್ಬೋದು.
1: ಕರೆಕ್ಟ್. ಓರಿಯೆಂಟೇಶನ್ ಗೂ ಕೂಡ ಅವಕಾಶ ಇರುತ್ತೆ. ಇದೇ ವರ್ಷನೇ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೇ ನಾವು ಮೌಲ್ಯಮಾಪನ ಮಾಡ್ತೀವಿ.

0: ಯಾದರ ಮೌಲ್ಯಮಾಪನ ಅಂತ ಹೇಳಿದ್ರೆ ಸ್ಕಾಲರ್ಶಿಪ್. ಸರ್ಕಾರದಿಂದ 50% ಅಷ್ಟು ವಿದ್ಯಾರ್ಥಿ ವೇತನವನ್ನ ವಿದೇಶದಲ್ಲಿ ಹೋಗಿ ಅಧ್ಯಯನ ಮಾಡಕ್ಕೆ ಸರ್ಕಾರ ರಿಸರ್ವ್ ಮಾಡಿದೆ ಫಂಡ್ಸ್ನ. ಆಮೇಲೆ ವಿಶ್ವವಿದ್ಯಾನಿಲಯಗಳು ಅಲ್ಲೇ ಅವರು ಆಯ್ಕೆ ಮಾಡಬಹುದು. ವೀಸಾ ಪ್ರೋಸೆಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾರ್ಗದರ್ಶನ ಮಾಡ್ತೀವಿ. ಪಾಸ್ಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೂ ನಾವು ಮಾರ್ಗದರ್ಶನ ಕೊಡ್ತೀವಿ. ಹಣಕಾಸಿನ ವ್ಯವಸ್ಥೆ ನನ್ನ ಹತ್ರ ಏನು ಇಲ್ಲ ಸರ್, ನಾನು ಅತ್ಯಂತ ಬಡವ, ಅವನಿಗೆ ಬ್ಯಾಂಕ್ ಇಂದ ಸಾಲ ಸೌಲಭ್ಯಗಳನ್ನ ಹೆಂಗ್ ಒದಗಿಸಬೇಕು ಅನ್ನೋದನ್ನು ಕೂಡ ಅಲ್ಲಿ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಅರ್ಜಿ ಸಲ್ಲಿಸಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಯೂನಿವರ್ಸಿಟಿಗಳ ಪ್ಯಾಟರ್ನ್ ಬೇರೆನೆ ಇರುತ್ತೆ. ಅರ್ಜಿ ಸಲ್ಲಿಸೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ಅದನ್ನು ಕೂಡ ನಾವು ಟ್ರೈನ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಬೇಕಾಗತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೇನು ಕೂಡ ನಾವು ಅವರಿಗೆ ಸಹಾಯ ಮಾಡ್ತೀವಿ. ಇದ್ರ ಜೊತೆಗೆ ಬೇರೆ ಬೇರೆ ಸ್ಕಿಲ್ಸ್ ಅವ್ರಿಗೆ ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇನ್ನು 6 ತಿಂಗಳು ಅಥವಾ ವರ್ಷ ಆದ್ಮೇಲೆ ಹೋಗ್ತಾರೆ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಭಾಷಾ ನೈಪುಣ್ಯತೆ ಬೇಕಾಗುತ್ತೆ. ನಾಲೆಡ್ಜ್ ಜೊತೆಗೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇದೆಲ್ಲ ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೇನು ಕೂಡ ನಾವು ನೆರವು ನೀಡಲಿಕ್ಕೋಸ್ಕರ ಈ ವಿಶೇಷವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇದೇ 6ನೇ ತಾರೀಕು ಭಾನುವಾರ.
1: ಆರನೇ ತಾರೀಕು ಗಾಯತ್ರಿ ಗ್ರ್ಯಾಂಡ್ ಹೇಳಿದ್ರಿ, ಗೇಟ್ ನಂಬರ್ 4. ಬೆಳಗ್ಗೆ 8 ಗಂಟೆಯಿಂದ 8 ಗಂಟೆವರೆಗೆ ಇರುತ್ತೆ ಸರ್?
0: ಬೆಳಗ್ಗೆ 9:30 ರಿಂದ 5 ಗಂಟೆ ತನಕ ಇರುತ್ತೆ. ಮುಂಚೆನೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸಬಹುದು, ಅಥವಾ ಆನ್ ದ ಸ್ಪಾಟ್ ಕೂಡ ಅವರ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್, ವೋಟರ್ ಐಡಿ, ಪಾಸ್ಪೋರ್ಟ್, ಏನಾದ್ರು ಅವರ ಐಡೆಂಟಿಟಿಕಲ್ ಆಗಿ ಬೇಕಾಗಿರುವಂತಹ ಐಡೆಂಟಿಟಿ ಕಾರ್ಡ್ಗಳು ಯಾವ್ದನ್ನಾರು ಒಂದ್ ತರಲೇಬೇಕು. ಅಥವಾ ವಿದೇಶದಲ್ಲಿ ಅವರು ಮಾಸ್ಟರ್ಸ್ ಮಾಡ್ತೀನಿ, ನಂದು ಪಿ ಯು ಸಿ ಮುಗಿದಿದೆ, ಸಾಕಷ್ಟು ಜನ ರಷ್ಯಾಗೆ ಹೋಗ್ತಿರತ್ತೆ, ನಮಗೆ ಗೊತ್ತಿದೆ. MBBS ದೇಶಕ್ಕೆ ಹೋಗಿ ಮುಗಿಸ್ಕೊಂಡ್ ಬರ್ತಾರೆ, ಯಾಕಂದ್ರೆ ಇಲ್ಲಿ ಭಾರತಕ್ಕಿಂತ ಅಲ್ಲಿ ಚೀಪ್ ಆಗಿದೆ, ಅಲ್ಲಿ ವ್ಯವಸ್ಥೆಗಳು ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ರಷ್ಯಾಗೆ ಹೋಗ್ತಾ ಇದ್ದಾರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಪಿ ಯು ಸಿ ಆದ ನಂತರದಲ್ಲಿ ನಾನು ನೀಟ್ ಆಗಿಲ್ಲ, ನಂದು ಈ ವರ್ಷ ವೆಯ್ಟ್ ಮಾಡ್ತಾ ಇದೀನಿ ಅನ್ನೋಂಥವ್ರು ಯಾರು ಮನ್ಸು ಮಾಡಿ ಬಂದ್ರೆ ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಎಕ್ಸ್ಪೋಜರ್ ಸಿಗುತ್ತೆ, ಅದಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಲಿ.
1: ಈ ಪ್ರಯತ್ನ ಈ ವರ್ಷನೇ ಮೊದಲ ಅಥವಾ ಇದಕ್ಕೂ ಮುಂಚೆ ಇತ್ತ ಸರ್?
0: ಇಲ್ಲ, ಮುಂಚೆ ಇತ್ತು. ಈ ಬಾರಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮಿನಿಸ್ಟರ್ ಶರಣ ಪ್ರಕಾಶ್
1: ಪಾಟೀಲ್ ಅವರು,
0: ಹಾಗೆ ಶಿವಕಾಂತಮ್ಮ ಮೇಡಮ್ ಅವರು ಬಹಳ ಪ್ರಯತ್ನ ಪಟ್ಟು ಇಡೀ ರಾಜ್ಯದ ಮೂಲೆ ಮೂಲೆಗಳಿಗೆ ಇನ್ನು ಸುತ್ತಿ ಹೋಗಿದೆ. ಈಗಾಗಲೇ ಹೆಚ್ಚು ಕಡಿಮೆ ಆಟೋ ಅನೌನ್ಸ್ಮೆಂಟ್ ಅಂತ ಮಾಡ್ಬಿಟ್ಟಿದ್ದೀರಿ ಇದನ್ನ, ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಎಲ್ರಿಗೂ ಒಂದು ಅವಕಾಶ ಸಿಗಲಿ ಅಂತ. ಏನು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅಂತೀವಲ್ಲ, ಹಾಗೆ ಒಂದು ಅವಕಾಶ ಒಂದು ಮೂಲೆಯಲ್ಲಿರ್ತಕ್ಕಂತ ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓದುವಂತ ಅವಕಾಶದಿಂದ ಯಾರು ವಂಚಿತರಾಗಬಾರದು ಅನ್ನೋದು ಸರ್ಕಾರದ ಮೂಲಭೂತವಾದ ಆಶಯ. ಹಾಗಾಗಿ ಈ ಕಾರ್ಯಕ್ರಮವನ್ನ ತುಂಬಾ ಮಹತ್ವದ ಕಾರ್ಯಕ್ರಮ ಅಂತ ಹೇಳಿ ತೆಗೆದುಕೊಂಡು ಮಾಡ್ತಾ ಇದ್ದೇವೆ.
1: ಓಕೆ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಅವರ ಆಸೆ ಅಲ್ಲೇ ಕಮರಿ ಹೋಗಬಾರ್ದು, ಅದಕ್ಕೆ ನಾವು ಪೋಷಣೆ ಮಾಡ್ತೇವೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಬನ್ನಿ ವಿದ್ಯಾರ್ಥಿಗಳೇ, ನಿಮಗೆ ಬೇಕಾದಂತಹ ಎಲ್ಲ ಮಾರ್ಗದರ್ಶನ, ಆರ್ಥಿಕ ಸಹಾಯ, ವಿದ್ಯಾರ್ಥಿ ವೇತನ ಎಲ್ಲವನ್ನು ಕೂಡ ನಾವು ಒದಗಿಸ್ಕೊಡ್ತೀವಿ. 6ನೇ ತಾರೀಕು ಅಂತ ಕರೆದಿದೆ. ಸೊ ಯಾರೆಲ್ಲ ಫಾರಿನಲ್ಲಿ ಓದಬೇಕು ಅಂತ ಬಯಸ್ತಿದ್ದೀರಾ, studyabroad.ksdc.kar.com ಅಥವಾ ನೀವೇ ಖುದ್ದಾಗಿ 6ನೇ ತಾರೀಕು Gate No. 4 ಅರಮನೆ ಮೈದಾನಕ್ಕೆ ಒಂದಷ್ಟು ನಿಮ್ಮ ಪ್ರೂಫ್ ಅನ್ನ, ಐಡೆಂಟಿಟಿ ಪ್ರೂಫ್ ಅನ್ನ ತೆಗೆದುಕೊಂಡು ಹೋದ್ರೆ ಅಲ್ಲೇ ನಿಮ್ಗೆ ಮಾಹಿತಿ ಮತ್ತೆ ಸಹಾಯ ಎಲ್ಲ ಸಿಗುತ್ತೆ.
0: KSDC ಇನ್ಸ್ಟಾಗ್ರಾಮ್ ಪೇಜ್ ಇದೆ.
1: ಓಕೆ,
0: KSDC ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ಮಾಹಿತಿ ಸಿಗುತ್ತೆ, ಅಲ್ಲೇ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಟ್ಟಿದ್ದೇವೆ ನಾವು. ಆಮೇಲೆ ನಮ್ಮ ಪೋಸ್ಟರ್ಸ್ ಇದೆ, ಅಲ್ಲೇ QR ಕೋಡ್ ಇದೆ, ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಒಳಗಡೆ ಬರಬಹುದು. ಇನ್ ಕೇಸ್ ಸ್ಟೂಡೆಂಟ್ಸ್ ಬರಕ್ ಆಗಿಲ್ಲ ಅಂತಂದ್ರೆ ಪೇರೆಂಟ್ಸ್ ಕೂಡ ಬಂದು ಭಾಗವಹಿಸಬಹುದು.
1: ಓಕೆ, ಮಗು ಅಂದ್ರೆ ವಿದ್ಯಾರ್ಥಿ ಪರವಾಗಿ ಅವತ್ತು ತಂದೆ ತಾಯಿ ಕೂಡ ಪೋಷಕರು ಭಾಗವಹಿಸಿ ಮಾಹಿತಿ ಪಡ್ಕೋಬಹುದು.
0: ಕರೆಕ್ಟ್.
1: ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿ, ಧನ್ಯವಾದ.
0: ಧನ್ಯವಾದಗಳು, ನಮಸ್ಕಾರ.
1: ನಮಸ್ತೆ ಆತ್ಮೀಯರೆ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಲಂಚ್ ಬಾಕ್ಸ್ ನಲ್ಲಿ ನಾವು ಮಾಹಿತಿನ ತಿಳ್ಕೊಂಡ್ವಿ. ಯಾರೆಲ್ಲ ಫಾರಿನ್ ಅಲ್ಲಿ ಓದ್ಬೇಕು ಅಂತಿದ್ದೀರಾ, ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ. ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ಏರೋ ಇಂಡಿಯಾ 16ನೇ ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು 3ನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯದ ಬರ ಪರಿಶೀಲನೆ ಸೇರಿದಂತೆ ಚರ್ಚೆ ನಡೆಯಲಿದೆ. ಸಂಪುಟ ಸಭೆಯಲ್ಲಿ ನೈಸ್ ರಸ್ತೆ ನಿರ್ಮಾಣದ ವೇಳೆ ಪರಿಹಾರ ಸಿಗದ ರೈತರಿಗೆ ಪರಿಹಾರ ನೀಡುವ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಂಪುಟ ಉಪಸಮಿತಿ ವರದಿಯನ್ನು ಮಂಡಿಸಲು ನಿರ್ಧರಿಸಲಾಗಿದೆ. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16ನೇ ಆವೃತ್ತಿ ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನದಲ್ಲಿ ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಮತ್ತು ರಕ್ಷಣಾ ಕಂಪನಿಗಳು, ನೀತಿ ನಿರೂಪಕರು, ತಂತ್ರಜ್ಞಾನ ತಜ್ಞರು, ಉದ್ಯಮ ಪಾಲುದಾರರು ಮತ್ತು ರಕ್ಷಣಾ ಪಡೆಗಳ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಏರೋ ಇಂಡಿಯಾ 2027 ವೆಬ್ ಆಧಾರಿತ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನಕ್ಕಾಗಿ ವಸ್ತು ಪ್ರದರ್ಶಕರ ನೋಂದಣಿ ಇಂದಿನಿಂದ ಆರಂಭವಾಗಲಿದೆ ಎಂದು ಸಚಿವಾಲಯ ಪ್ರಕಟಣೆ ತಿಳಿಸಿದೆ. ಗುಣಮಟ್ಟದ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ನೂತನ ಶಾಲಾ ಕೊಠಡಿಗಳು ಹಾಗೂ ಪ್ರಾರ್ಥನಾ ಮಂದಿರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಶಿಕ್ಷಣದ ಉದ್ದೇಶ ಕೇವಲ ಉತ್ತಮ ಅಂಕಗಳಿಸಿ ಉದ್ಯೋಗ ಪಡೆಯುವುದು ಅಲ್ಲ, ಜ್ಞಾನದೊಂದಿಗೆ ಬುದ್ಧಿವಂತಿಕೆ, ವಿಜ್ಞಾನದೊಂದಿಗೆ ಕರುಣೆ, ಯಶಸ್ಸಿನೊಂದಿಗೆ ಮೌಲ್ಯಗಳು ಹಾಗೂ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವುದಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕೃತಕ ಬುದ್ಧಿಮತ್ತೆ, ರೊಬೋಟಿಕ್ಸ್, ಜೈವಿಕ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಬಾಹ್ಯಾಕಾಶ ತಂತ್ರಜ್ಞಾನ ಹಾಗೂ ಡಿಜಿಟಲ್ ತಂತ್ರಜ್ಞಾನದಂತಹ ಕ್ಷೇತ್ರಗಳು ವೇಗವಾಗಿ ಜಗತ್ತನ್ನು ಪರಿವರ್ತಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ವಿಜ್ಞಾನ ಮಾದರಿಗಳು, ನಾವೀನ್ಯತೆ ಯೋಜನೆಗಳನ್ನು ಉತ್ತೇಜಿಸಬೇಕು ಎಂದು ಕರೆ ನೀಡಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ನೀರಾವರಿ ಯೋಜನೆಗಳ ಸಮಸ್ಯೆಯ ಬಗ್ಗೆ ಚರ್ಚಿಸಲು ದೆಹಲಿಗೆ ತೆರಳಿದ್ದಾಗಿ ತಿಳಿಸಿದ್ದಾರೆ. ನ್ಯಾಯಾಲಯದ ಹೋರಾಟದ ಮೂಲಕ ತಮಿಳುನಾಡಿಗೆ 12,000 ಕ್ಯೂಸೆಕ್ ಬದಲಿಗೆ 9,000 ಕ್ಯೂಸೆಕ್ ಆದೇಶ ಪಡೆದಿರುವುದಾಗಿ ಸಮರ್ಥಿಸಿಕೊಂಡಿದ್ದಾರೆ. ರೈತರ ರಕ್ಷಣೆಯೇ ತಮ್ಮ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಣೆಕಟ್ಟೆಗಳ ವೆಬ್ಸೈಟ್ ಹ್ಯಾಕ್ ಬಗ್ಗೆ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೆಪಿಸಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಇಂದು ಸಿಐಡಿ ನೋಟಿಸ್ ಜಾರಿ ಮಾಡಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನಿರ್ದೇಶನ ನೀಡಿದೆ. ಎರಡನೇ ಬಾರಿ ಸಮನ್ಸ್ ಜಾರಿ ಮಾಡಲಾಗಿದ್ದು, ಈ ಹಿಂದೆ ಸಿಐಡಿ ಅಧಿಕಾರಿಗಳ ಮುಂದೆ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಪ್ರಕರಣದ ಪ್ರಮುಖ ಆರೋಪಿಗಳಾದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮತ್ತು ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಲೆ ಬಂಧನದ ಬಳಿಕ ಎರಡನೇ ಬಾರಿಗೆ ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ನೀಡಿರುವುದು ಮಹತ್ವ ಪಡೆದುಕೊಂಡಿದೆ. ಶಿವಶಂಕರಪ್ಪ ಬಂಧನದಿಂದ ರಕ್ಷಣೆ ಕೋರಿ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಶೀಘ್ರವೇ ತೀರ್ಪು ಪ್ರಕಟಿಸುವ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ಪ್ರಜಾಸೇವಾ ಅಭಿಯಾನದಡಿ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ಚನ್ನಪಟ್ಟಣದಲ್ಲಿ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮವನ್ನು ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡದಂತೆ ಯಶಸ್ವಿಯಾಗಿ ಆಯೋಜಿಸಲು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ವಿವಿಧ ಸಮಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಮೀಸಲಾದ ಹಣವನ್ನು ಖಾತರಿ ಯೋಜನೆಗಳಿಗೆ ನೀಡಲಾಗುತ್ತಿದೆ ಎಂದು ದೂರಿದ್ದಾರೆ. ರೈತರ ಸಂಕಷ್ಟವನ್ನು ಪರಿಹರಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಚರ್ಚಿಸಲು ಮತ್ತು ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳಲು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಿಜೆಪಿ ಪಾದಯಾತ್ರೆಗೆ ಕಪ್ಪು ಬಾವುಟ ತೋರಿಸುವ ಬದಲು ರೈತರ ಸಮಸ್ಯೆ ಬಗೆಹರಿಸಲಿ ಎಂದು ತಿರುಗೇಟು ನೀಡಿದ್ದಾರೆ. ಮಳೆಯ ಅಭಾವ ಮತ್ತು ಅನಿಶ್ಚಿತ ವಾತಾವರಣದ ನಡುವೆಯೂ ಭವಿಷ್ಯದಲ್ಲಿ ತೆಂಗು ಅತ್ಯಂತ ಆಶಾದಾಯಕ ಬೆಳೆಯಾಗಲಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾ ಬಸವನಗೌಡ ಎಂಜಿ ತಿಳಿಸಿದ್ದಾರೆ. ವಿಶ್ವ ತೆಂಗು ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೌಲ್ಯವರ್ಧನೆ ಹಾಗೂ ಜಾಗತಿಕ ಮಾರುಕಟ್ಟೆ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ರೈತರು ಉತ್ತಮ ಆದಾಯ ಗಳಿಸಬಹುದು ಎಂದು ಹೇಳಿದ್ದಾರೆ. ಬರಗಾಲವನ್ನು ತಡೆಯುವ ಅತ್ಯುತ್ತಮ ಸಾಮರ್ಥ್ಯ ತೆಂಗಿನ ಮರಕ್ಕಿದೆ. ಆದ್ದರಿಂದ ರೈತರು ಕೇವಲ ಅಡಕೆಯನ್ನೇ ನೆಚ್ಚಿಕೊಂಡು ಏಕ ಬೆಳೆ ಬೆಳೆಯುವ ಬದಲು ತೆಂಗಿನ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಗ್ರಾಮೀಣ ವಿಭಾಗದ ಅಂಚೆ ಹಾಗೂ ಹಣಕಾಸು ಸೇವೆಗಳಿಗೆ ತೊಂದರೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ರಾಜ್ಯದ 67 ಗ್ರಾಮೀಣ ಅಂಚೆ ಕಚೇರಿಗಳಿಗೆ ಬಿಎಸ್ಎನ್ಎಲ್ ಸಿಮ್ಗಳನ್ನು ಒದಗಿಸಿ ಸಕ್ರಿಯಗೊಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ 43, ಶಿವಮೊಗ್ಗದ 22 ಹಾಗೂ ಚಿಕ್ಕಮಗಳೂರಿನ 2 ಗ್ರಾಮೀಣ ಅಂಚೆ ಕಚೇರಿಗಳ ವ್ಯಾಪ್ತಿಯಲ್ಲಿ ಬಿಎಸ್ಎನ್ಎಲ್ ಹೊರತುಪಡಿಸಿ ಬೇರೆ ಖಾಸಗಿ ನೆಟ್ವರ್ಕ್ ಲಭ್ಯವಿರಲಿಲ್ಲ. ಬಿಎಸ್ಎನ್ಎಲ್ ಸಿಮ್ಗಳ ಕೊರತೆಯಿಂದಾಗಿ ಗ್ರಾಮೀಣ ಭಾಗದ ವೃದ್ಧರು, ರೈತರು, ವಿಧವೆಯರು ಹಾಗೂ ವಿಕಲಚೇತನರು ಪಿಂಚಣಿ ಮತ್ತು ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಹಣಕಾಸು ಸೇವೆ ಪಡೆಯಲು ತೊಂದರೆ ಅನುಭವಿಸುತ್ತಿದ್ದರು. ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ರೈಲ್ವೆ ರಕ್ಷಣಾ ಪಡೆಯು ರೈಲ್ವೆ ಹಳಿಯಲ್ಲಿ ಅತಿಕ್ರಮ ಪ್ರವೇಶವನ್ನು ತಡೆಗಟ್ಟುವ ಹಾಗೂ ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ ಅತಿಕ್ರಮ ಪ್ರವೇಶದ 2,311 ಪ್ರಕರಣಗಳನ್ನು ದಾಖಲಿಸಿಕೊಂಡಿದೆ. 11,57,000 ರೂಪಾಯಿ ದಂಡ ಸಂಗ್ರಹಿಸಲಾಗಿದೆ ಎಂದು ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರಾಣೇಶ್ ತಿಳಿಸಿದ್ದಾರೆ. ರೈಲ್ವೆ ಹಳಿಯಲ್ಲಿ ಕಾನೂನು ಉಲ್ಲಂಘಿಸುವ ವ್ಯಕ್ತಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಬಳಿ ನಾಡ ಬಂದೂಕಿನಿಂದ ಕಡವೆಯನ್ನು ಕೊಂದು ಹೊತ್ತೊಯ್ಯುವಾಗ ಅರಣ್ಯ ಸಿಬ್ಬಂದಿಯನ್ನು ನೋಡಿ ಕಳ್ಳಬೇಟೆಗಾರರು ಪರಾರಿಯಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಇಂದು ಪ್ರಕಟಣೆ ಮೂಲಕ ಮಾಹಿತಿ ನೀಡಿದೆ. ಉಡುತೊರೆ ಹಳ್ಳ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಅರಣ್ಯ ಸಿಬ್ಬಂದಿ ಗಸ್ತು ನಡೆಸುವಾಗ ನಾಲ್ವರು ಬೇಟೆಗಾರರು ನಾಡ ಬಂದೂಕು ಹಿಡಿದು ತಲೆ ಮೇಲೆ ಚೀಲ ಹೊತ್ತು ಬರುವುದನ್ನು ಕಂಡಿದ್ದಾರೆ. ಈ ವೇಳೆ ಕಳ್ಳಬೇಟೆಗಾರರು ಚೀಲ ಎಸೆದು ಪರಾರಿಯಾಗಿದ್ದಾರೆ. ಹನೂರು ಅರಣ್ಯ ವಲಯ ಸಿಬ್ಬಂದಿ ಆರೋಪಿಗಳ ಪತ್ತೆಗೆ ಶ್ವಾನದಳ ಬಳಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸಂಕ್ಷಿಪ್ತ ಸುದ್ದಿ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಯ ತಂತ್ರಜ್ಞಾನದಡಿ ಆಟೋಗಳಿಗೆ ಜಿಪಿಎಸ್ ಅಳವಡಿಸಿದ್ದ ಪ್ರಾಯೋಗಿಕ ಯೋಜನೆ ಯಶಸ್ವಿಯಾಗಿದೆ ಎಂದು ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಜಾಬ್ ಕಾರ್ಡ್ ಹೊಂದಿರದ ಕುಟುಂಬಗಳಿಗೆ ಹೊಸ ಜಾಬ್ ಕಾರ್ಡ್ ವಿತರಿಸಲು ಸರ್ಕಾರ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1 ತಿಂಗಳ ಕಾಲ ಜಾಬ್ ಕಾರ್ಡ್ ಮೇಳ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ. ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 February 8-12 ಏರೋ ಇಂಡಿಯಾ 16ನೇ ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು 3ನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ.

ಕಾಶ್ಮೀರಿ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 2:40. ಇದು ಗುರುವಾರದ ಗುಡ್ ಟೈಮ್. ಜನಪ್ರಿಯ ಚಿತ್ರಗೀತೆಗಳ ಪ್ರಸಾರ ಮೂಡಿ ಬರ್ತಾ ಇದೆ. ಓಹೋ ಚಂದ್ರಮ, ಚಂದ್ರೋದಯ ಚಿತ್ರದಿಂದ ಎಸ್ ವಿ ಬಿ ಅವರ ಕಂಠಸಿರಿಯಲ್ಲಿ, ಹಂಸಲೇಖ ಅವರ ಸಂಗೀತ ಸಂಯೋಜನೆ, ಸಾಹಿತ್ಯ ರಚನೆ.

ಚೆಲುವಮ್ಮ ಚಂದವಮ್ಮ ಎಲ್ಲನ್ ಶಾಸ್ತ್ರಿ ಅವರ ದನಿಯಲ್ಲಿ ಗೀತೆ ಮೂಡಿ ಬಂತು. ಜನಪ್ರಿಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರ ಚೋರ ಚಿತ್ರದಿಂದ ರವಿಚಂದ್ರನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮುಂದೆ ಮೂಡಿ ಬರ್ತಾ ಇದೆ. ರಾಜೇಶ್ ಅವರ ದನಿಯಲ್ಲಿ ಹಬ್ಬ ಚಿತ್ರದಿಂದ ಹಂಸಲೇಖ ಅವರ ಸಂಗೀತ ಸಂಯೋಜನೆ ಸಾಹಿತ್ಯ ರಚನೆ ಜೇನಿನ ಗೂಡು ನಾವೆಲ್ಲ ರಾಜೇಶ್ ಅವರ ಜೊತೆಗೆ ಚಿತ್ರ ಅವರು ಕೂಡ ದನಿಯಾಗಿದ್ದಾರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 3:31. ನಿಮ್ಮನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಹೊಂ ಬಿಸಿಲು ಆರಂಭ ಆಗ್ತಾ ಇದೆ. ಪ್ರಶ್ನೆಗಳನ್ನು ನಾವು ಕೇಳ್ತೀವಿ, ಸರಿ ಉತ್ತರವನ್ನು ನೀವು ನಮಗೆ ವಾಟ್ಸಪ್ ಮಾಡಿ 9480909103 ನಮ್ಮ ವಾಟ್ಸಪ್ ಸಂಖ್ಯೆ, ಕರೆ ಮಾಡಿ ಉತ್ತರ ತಿಳಿಸ್ಬೋದು 0800888102006. ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ಅಂದರೆ, ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು ಸರಿನಾ ತಪ್ಪಾ ಅನ್ನೋದು ನಮ್ಮ ಪ್ರಶ್ನೆ. ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು ಸರಿನಾ ತಪ್ಪಾ? ಬೇಗ ಬೇಗ ಉತ್ತರವನ್ನು ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ತಿಳಿಸ್ಕೊಡಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬಿಸಿಲು ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೋಮ್ ಬೆಸಲ್ನಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ. ಸಾಹುಕಾರ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಗೀತೆ ಮೂಡಿ ಬಂತು. ಅಂಜನಿ ಪುತ್ರ ಚಿತ್ರದಿಂದ ರವಿ ಬಸ್ರೂರವರ ಸಂಗೀತ ಸಂಯೋಜನೆ, ಕೆ ಕಲ್ಯಾಣ ಅವರ ಸಾಹಿತ್ಯ ರಚನೆ. ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು. ಸರಿನಾ ತಪ್ಪಾ? ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಜನಸಂಖ್ಯೆ ಆಧಾರದ ಮೇಲೆ, ವಿಸ್ತೀರ್ಣದ ಆಧಾರದ ಮೇಲೆ ಯಾವುದು ಅಂತ ಹೇಳಿ ಅದಕ್ಕಾಗಿ ತಪ್ಪು ಉತ್ತರಗಳು ಕೂಡ ಸಿಕ್ಕಾಪಟ್ಟೆ ಬಂದಿದೆ. ಸರಿಯಾದ ಉತ್ತರವನ್ನು ಕಳಿಸಿರೋರು ಜಗದಾಂಬಿಕಾ ಹಂಸವೇಣಿ, ದಿಲೀಪ್ ಕಲ್ಯಾಣಕರ್ ವಿಜಯನಗರ, ರಾಧಾಕೃಷ್ಣ ಚಲ್ಲಹಳ್ಳಿ, ಶ್ರೀ ಲಕ್ಷ್ಮೀ ಗುರುರಾಜ್ ಟೆಲಿಕಾಂ ಲೇಔಟ್, ಸೋಮಶೇಖರ್ ಶಾಮನೂರು, ಸುಧಾಮೂರ್ತಿ ಕೆಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರು, ನಾಗಪಟ್ಟಿ ಪಾಟೀಲ್ ಸಾಗರ, ಮಂಜುನಾಥ್ ಲಗ್ಗೆರೆ, ಹೆಚ್ಆರ್ ರುದ್ರಸ್ವಾಮಿ, ಚಿಕ್ಕಮಗಳೂರು, ಹೊನ್ನೂರು ಅಲ್ಲಿ ಹನುಮಂತ್ಪುರ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿದ್ದೀರಾ. ಯಾರ ಉತ್ತರ ಸರಿ ಅಂತಿದೆ, ಯಸ್ ಸರಿ ಅನ್ನೋದು ಸರಿಯಾದ ಉತ್ತರ, ಅವರೆಲ್ಲರಿಗೂ ಕೂಡ ಚಪ್ಪಾಳೆ ಅಭಿನಂದನೆ. ಹೌದು, ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು ಜಿಲ್ಲೆ. ಜನಸಂಖ್ಯೆ ಆಧಾರದ ಮೇಲೆ, ವಿಸ್ತೀರ್ಣದ ಆಧಾರದ ಮೇಲೆ ಬೆಂಗಳೂರು ನಗರ ಜಿಲ್ಲೆ ಚಿಕ್ಕ ಜಿಲ್ಲೆ ಆಗುತ್ತೆ ವಿಸ್ತೀರ್ಣದ ಮೇಲೆ. ಸೊ ಎರಡೂ ಕನ್ಫ್ಯೂಸ್ ಆಗಿ ಕೆಲವರು

ತಪ್ಪು ಉತ್ತರನೂ ಕೂಡ ಕೊಟ್ಟಿದ್ದೀರಾ, ತಪ್ಪು ತಪ್ಪು ಅಂತ. ಇಟ್ ಈಸ್ ರೈಟ್. ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕ ಅತಿ ಚಿಕ್ಕ ಜಿಲ್ಲೆ ಕೊಡಗು. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಸಮಯ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮುಂದೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಯಾರ್ಯಾರಿಗೆ ಗಣೇಶನ ಹೆಸರುಗಳು ಎಷ್ಟೆಷ್ಟು ಗೊತ್ತು ಅನ್ನೋದಕ್ಕೆ ಗಣೇಶನ ಐದು ಇತರೆ ಹೆಸರುಗಳನ್ನು ಹೇಳಿ, ವಿನಾಯಕ ಏನೇನೋ ಹೇಳ್ತೀರಾ, ಟೈಪ್ ಮಾಡ್ತೀರಾ, ಸರಿಯಾದ ಉತ್ತರಗಳನ್ನು ಐದು ಅಥವಾ ಐದಕ್ಕಿಂತ ಹೆಚ್ಚು ಕೂಡ ಕಳಿಸ್ಬೋದು. ನೀವೇನಾದ್ರು ಗಣೇಶನ ಹೆಸರಿನ ಸ್ತೋತ್ರಗಳನ್ನೇ ಬಾಯಿಪಾಠ ಮಾಡಿದರೆ ಗಣೇಶನ ಇತರೆ ಹೆಸರುಗಳು ಐದು, ಮಿನಿಮಮ್ ಐದು, ಮ್ಯಾಕ್ಸಿಮಮ್ ಎಷ್ಟಾದ್ರು ಬರೀರಿ. ಓಕೆ, ಗರಿಷ್ಠ ಏನು ಮಿತಿ ಇಲ್ಲ ನಮಗೆ, ನಂಬರ್ಸ್ ಲೆಕ್ಕ ಇಲ್ಲ. ಬೇಗ ಬೇಗ ಯಾರು ಕಳಿಸ್ತೀರಾ ಉತ್ತರ ನೋಡೋಣ. ಕೇಳ್ತಾರೆ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬಿಸಿಲೋ.

ಪ್ರಶ್ನೆ ಕೇಳಿದ್ವಿ, ಗಣೇಶನಿಗೆ ಇರುವ ಇತರೆ 5 ಹೆಸರುಗಳು ಹೇಳಿ ಅಂತ. 108 ಹೆಸರುಗಳಿದೆ, ಅವುಗಳನ್ನು ಎಷ್ಟೋ ನೆನ್ಪಿಟ್ಕೊಳ್ಬಹುದು, ಅದ್ರಲ್ಲಿ 5 ಹೇಳೋದೇನು ಸಿಂಪಲ್ ಅಲ್ವಾ ಅಂತ ಹೇಳಿ ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಗುರುರಾಜ್ ಕುಟುಂಬ, ವಿರೂಪಾಕ್ಷಪುರ, ಅನಿಲ್ ಭೀಷ್ಟನವರ ಶಮನೇವಾಡಿ, ಮಲ್ಲಾಡಿಹಳ್ಳಿ, ಶ್ವೇತಾ ಎಸ್ರಾ ಸುಳ್ಯದಿಂದ, ಮಂಗಳ ಮೈಸೂರು, ಉಸ್ಮಾನ್ ಸುಳ್ಯ, ಸುರೇಂದ್ರ ಕುಂದಾಪುರ, ಚಂದ್ರಕಾಂತ್ ಹವಾಲ್ದಾರ ಅವರು ಸಂದೇಶವನ್ನು ಕಳಿಸ್ತಾರೆ, ಸುಮಿತ್ರಾ ಸಂಡೂರು, ಬಿ ಎಂ ವಿಶ್ವನಾಥ್ ರಾಮಸಾಗರ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಸುಬ್ರಹ್ಮಣ್ಯ ಜಯಂತ್ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ಅಂದರೆ ಸುಬ್ರಹ್ಮಣ್ಯ ಜಯಂತ್ ಅವರು ಸೇರಿದಂತೆ ಬೇರೆಯವರೆಲ್ಲ, ಏಕದಂತ, ವಿಘ್ನೇಶ್ವರ, ವಿನಾಯಕ, ಗಜಾನನ, ಲಂಬೋದರ, ಸುಮುಖ, ಗೌರಿಪುತ್ರ, ಅನೇಕ ಹೆಸರುಗಳನ್ನು, ವಕ್ರತುಂಡ, ಗಜಾನನ, ಯಾವೆಲ್ಲ ಹೆಸರುಗಳನ್ನು ಕಳಿಸಿದ್ರೆ ಒಮ್ಮೆ ಕಣ್ಣಾಡಿಸ್ಬಿಡಿ. ನಾವು ಹೇಳಿದೆಲ್ಲ ನೀವು ಕಳಿಸಿದ್ರಲ್ಲಿದ್ದರೆ ನಿಮ್ಮ ಹೆಸರು ಕೂಡ, ಅಂದರೆ ಸರಿ ಉತ್ತರ ಕೊಟ್ಟವರ ಹೆಸರಲ್ಲೂ ಕೂಡ ಇರುತ್ತೆ. ಗಜಮುಖ, ಓಕೆ, ಗಜವದನ, ಲಂಬೋದರ, ಎಲ್ಲವೂ ಕೂಡ ಸರಿ ಉತ್ತರಗಳೇ. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆ. ರಘು ದೀಕ್ಷಿತ್ ಅವರ ದನಿಯಲ್ಲಿ ಬ್ಯೂಟಿಫುಲ್ ಮನಸ್ಸುಗಳು, ಚಿತ್ರದಿಂದ ಸೋರುತಿಹುದು ಮನೆಯ ಮಾಳಿಗೆ, ರಘು ದೀಕ್ಷಿತ್ ಅವರ ಸಂಗೀತ ಸಂಯೋಜನೆ, ಸಂತ ಶಿಶುನಾಳಿ ಶರೀಫ್ ಅವರ ಸಾಹಿತ್ಯ, ಗೀತೆಯನ್ನು ಕೇಳಿದ್ರಿ. ನಾವಿದ್ದೀವಿ ಹೊಂ ಬೆಸ್ಸಲಿನ, ಇದು ಕನ್ನಡ ಕಾಮನಬಿಲ್ಲು. ಗೀತೆಯ ರೂಪದಲ್ಲಿ ಪ್ರಶ್ನೆ ಮೂಡಿ ಬರ್ತಾ ಇದೆ, ಗೀತೆಯನ್ನು ಕೇಳಿಸ್ಕೊಳ್ಳಿ, ಆಮೇಲೆ ಪ್ರಶ್ನೆ ಏನು ಅಂತ ಹೇಳ್ತೀವಿ. ನಾವು ಹೆಸರು ಹೇಳಿದ್ವಿ, ನಮ್ಮ ಹೆಸರು ಹೇಳಲಿಲ್ಲ. 50 ಹೆಸರನ್ನ ಹೇಳ್ಕೊಂಡೆ ಕೂತ್ಕೊಂಡ್ರೆ ಎಷ್ಟು ನಿಮಿಷ ಆಗುತ್ತೆ? ಅಲ್ಲೋ ಇಲ್ಲೋ ಇಲ್ಲೋ ಒಂದು ಕಡೆ ಒಂದ್ಸಲ ಬರುತ್ತೆ. ತಾಳಿದವನು ಬಾಳಿಯನ್ನು, ಸಮಾಧಾನ ಇರಬೇಕು. ದಾನಕ್ಕಿಂತ ದಾನ, ಶ್ರೇಷ್ಠ ದಾನ ಸಮಾಧಾನ. ಓಕೆ, ಏನೋಪ್ಪ, ಆ ದಾನ ನಮಗೆ ಕೊಡ್ತಿರೋ ಅಥವಾ ನೀವು ತಗೋತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾವಂತೂ ಯಾವಾಗಲೂ ಸಮಾಧಾನವಾಗಿ ಇರಬೇಕು. ಹಾಡು ಕೇಳಿದ್ರಲ್ಲ, ಇದು ಯಾವ ಚಿತ್ರದ ಗೀತೆ ಅನ್ನೋದು ನಮ್ಮ ಪ್ರಶ್ನೆ. ಉತ್ತರ ಗೊತ್ತಿದ್ರೆ ಕರೆ ಮಾಡ್ಬೋದು 0800222206. ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬೋದು, 9480901013 ನಮ್ಮ ಸಂಖ್ಯೆ. ನಿಮ್ಮ ಉತ್ತರ ಏನು, ನೀವ್ಯಾರು, ನಿಮ್ಮ ಊರು ಯಾವುದು, ಇಷ್ಟನ್ನು ಟೈಪ್ ಮಾಡಿ ವಾಟ್ಸಪ್ ಮಾಡಿ ಕೇಳ್ತಾರೆ. ಇದು ನಿಮ್ಮ ನೆಚ್ಚಿನ ಚುಮೆಚ್ಚಿನ ಕನ್ನಡ ಕಾಮನವಿಲ್ಲೋ ಹೊಂಬೆಸಿಲೋ. ಬರಲಿ ಭಾರ್ಜರಿ ಉತ್ತರ.

ಭರ್ಜರಿ ಚಿತ್ರದಿಂದ ಗೀತೆಯನ್ನು ಕೇಳಿದ್ವಿ. ಶಶಾಂಕ್ ಶೇಷಗಿರಿ ಅವರ ದನಿಯಲ್ಲಿ ಭರ್ಜರಿಯಾಗಿ ಮೂಡಿಬಂತು. ವಿಹಾರಿ ಕೃಷ್ಣ ಅವರ ಸಂಗೀತ ಸಂಯೋಜನೆ, ಚೇತನ್ ಕುಮಾರ್ ಅವರ ಸಾಹಿತ್ಯ ರಚನೆ. ಸಾಕ ಜನ ನಾವು ಕೇಳಿದ ಪ್ರಶ್ನೆಗೆ ಹಾಡು ಯಾವುದು ಅಂತ ಕಂಡುಹಿಡ್ಕೊಂಡು ಸಿನಿಮಾ ಯಾವುದು ಅಂತಲೂ ಕೂಡ ಸರಿಯಾಗಿ ಕಂಡುಹಿಡಿದು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಾಸಾಗರದಿಂದ ಸುಬ್ರಹ್ಮಣ್ಯ ಜಯಂತ್ ಅವರು. ಹಾಗೂ ಉತ್ತರ ಗೊತ್ತು ಅಂದರೆ ಹೇಳೋದಿಲ್ಲ ಅಂತೆ. ಏನಿದು ಗೊತ್ತಿಲ್ಲಪ್ಪ ನಂಗಂತೂ, ಯಾಕೆ ಹೇಳೋಲ್ಲ ಅಂತ ಹೇಳಿ. ಕೆಲವರು ಹೆಂಗೆ ಅಂದರೆ, ಇಲ್ಲಿ ನಮ್ಮ ಉತ್ತರ ಕೊಟ್ಟರು ನಾವು ಹೆಸರೇ ಹೇಳ್ತಿಲ್ಲ ಅಂತ ನಮ್ಮ ಜಗಳ ಆಡ್ತಾಯಿದ್ರೆ ನಮ್ಮ ಜೊತೆ. ಕೆಲವರು ಹಾಡು ಚೆನ್ನಾಗಿದೆ ಮೇಡಮ್ ಅಂತ ಕಳಿಸ್ತಾರೆ, ನಮ್ಮ ಹೆಸರೇ ಕೇಳ್ತಿಲ್ಲ ಅಂತ ಕೇಳ್ತಾರೆ. ಹಾಡು ಚೆನ್ನಾಗಿದೆ ಅಂತ ನೀವು ಸಂದೇಶ ಕಳಿಸಿದ್ದೀರಾ ಅಂತ ನಿಮ್ಮ ಹೆಸರು ಹೇಳಿದ್ರೆ ಉತ್ತರ ಕೊಟ್ಟವ್ರು ನನ್ನ ಜೊತೆ ಅಷ್ಟೇ. ಇನ್ನೂ ಜೋರು ಜಗಳ ಮಾಡಿಬಿಡ್ತಾರೆ. ಮುಂದೆ ಮ್ಯೂಸಿಕ್ ಬಿಟ್ಟನ್ನು ಕೇಳಿಸಿದ್ವಿ. ಯಾವ ಸಿನಿಮಾದ ಗೀತೆ ಅಂತ ಪ್ರಶ್ನಿಸಿದ್ದಕ್ಕೆ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಎನ್ನ ಪ್ರಸಾದ್ ರಾಜಾಜಿನಗರ್, ನೇತ್ರ ಕೆಂಗೇರಿ, ಬಿಂದು ಪ್ರಕಾಶ್ ಬೆಂಗಳೂರು, ಜಯಶ್ರೀ ಸುನಿಲ್ ರಾಜಾಜಿನಗರ್, ಎನ್ ಜಿ ಬಸವರಾಜು ಚಿತ್ರದುರ್ಗ, ಪ್ರಸನ್ನ ಕುಮಾರ್ ದಾವಣಗೆರೆ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ಹಸನ್ ಸಾಬ್ ಹನುಮಂತಪುರದಿಂದ. ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳಿಯ ಅಭಿನಂದನೆ. ಗೊಂಬೆಗಳ ಲವ್ ಚಿತ್ರದ ಗೀತೆ. ಕೆಲವರು ಗೊಂಬೆಗಳ ಲವ್ ಅಂತ ಬರೆಯೋ ಬದಲು ಗೊಂಬೆಗಳ ಪ್ರೀತಿ ಅಂತ ಬರೆದು ಕಳಿಸ್ಬಿಟ್ಟಿದ್ದೆ. ಒಬ್ರು ಯಾರೋ ಅವ್ರ ಹೆಸರು ಹೇಳಿದ್ದೀನಿ ಅನ್ಕೋತೀನಿ. ಪರವಾಗಿಲ್ಲ, ಲವ್ ಪ್ರೀತಿ ಪ್ಯಾರ್ ಇಷ್ಕ ಮೊಹಬ್ಬತ್ ಎಲ್ಲ ಒಂದೇ ಅಂದ್ಕೊಂಡು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಅರ್ಜೆಂಟಲ್ಲಿ ಬೇಗ ಬೇಗ ಕಳಿಸ್ಬಿಡ್ಬೇಕು ಅಂತ ನಿಮ್ಮ ಹತ್ರನೂ ಕನ್ಸಿಡರ್ ಮಾಡಿದ್ವಿ. ಗೊಂಬೆಗಳ ಲವ್ ಚಿತ್ರದ ಗೀತೆ ಅದು, ಪ್ರೇಮವೇ ಜೀವ.

ಮುಂದೆ ಅದೇ ಗೀತೆ ನಿಮಗೆ ಪೂರ್ತಿಯಾಗಿ ಪ್ರಸಾರ ಆಗುತ್ತೆ. ಚಿನ್ಮಯಿ ಮತ್ತು ಹರಿಚರಣ್ ಅವರ ದನಿಯಲ್ಲಿ, ಶ್ರೀನಾಥ್ ವಿಜಯ್ ಅವರ ಸಂಗೀತ ಸಂಯೋಜನೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ. ಮತ್ತೊಂದು ಪ್ರಶ್ನೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀರಾ? ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬಿಸಿಲು. ಪ್ಯಾರೆ ಲಾಲ್ ರಾಮ್ ಪ್ರಸಾದ್ ಶರ್ಮಾ ಜೊತೆ ಬಾಲಿವುಡ್ ಸಂಗೀತ ಲೋಕದ ಮತ್ತೊಬ್ಬ ದಿಗ್ಗಜರ ಹೆಸರು, ತಂತಾನಾಗೆ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋ ಹೆಸರು ಜೊತೆ ಸೇರ್ಕೊಂಡ್ಬರುತ್ತೆ, ಅವ್ರು ಯಾರು, ಆ ಹೆಸರು ಏನು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ಏನು ಅನ್ನೋದನ್ನು 9409901013 ಕರೆ ಮಾಡಬಹುದಾದ್ರೆ 0800-222-820 ತಿಳಿಸ್ಕೊಡ್ಬಹುದು. ಕೇಳ್ತಾ ಇರೋ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬಿಸಿಲು.

ಪ್ರೇಮವೇ ಜೀವ, ಪ್ರೇಮವೇ ದೈವ, ಪ್ರೇಮವೇ ಬದುಕಲ್ವಾ, ಪ್ರೀತಿ ಬಿಟ್ಟರೆ ಇವರೇನಿದೆ ಜೀವನದಲ್ಲಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲರೂ ಅದನ್ನು ಕೇಳೋದು ಹೇಳೋದೆ, ಆದರೆ ಪ್ರೀತಿಯಿಂದ ಇರೋದೇ ಕಷ್ಟ ಅನಿಸ್ಬಿಡ್ತಿದೆ ಕೆಲವೊಮ್ಮೆ ಅಲ್ವಾ. ಪ್ಯಾರಲಾಲ್ ರಾಮ್ಪ್ರಸಾದ್ ಶರ್ಮಾ ಜೊತೆ ಬಾಲಿವುಡ್ ಸಂಗೀತ ಲೋಕದ ಮತ್ತೊಬ್ಬ ದಿಗ್ಗಜರ ಹೆಸರು ತಂತಾನೇ ಸೇರ್ಕೊಂಡು ಬಂದ್ಬಿಡುತ್ತೆ. ಅವರಿಬ್ಬರ ಕಾಂಬಿನೇಷನ್ನ, ಮ್ಯೂಸಿಕ್ ಕಂಪೋಸಿಷನ್ ಅಬಬ್ಬಾ ವಾವ್ ಅನ್ನೋ ರೀತಿ ಇರುತ್ತೆ. ಆ ಇನ್ನೊಬ್ಬರ ಹೆಸರೇನು ಆ ಜೋಡಿಗೆ, ಅಂದರೆ ಪ್ಯಾರಲಾಲ್ ಅವರ ಹೆಸರಿಗೆ ಜೊತೆಯಾಗಿ ಜೋಡಿಯಾಗಿ ಬರುವಂಥ ಇನ್ನೊಂದು ಸಂಗೀತ ನಿರ್ದೇಶಕರ ಮತ್ತೊಬ್ಬರ ಹೆಸರೇನು ಅಂತ ಕೇಳಿದ್ವಿ. ಸಾಕಷ್ಟು ಜನ ಸರಿ ಉತ್ತರ ಕಳಿಸಿಕೊಟ್ಟಿದ್ದಾರೆ. ರಘುನಾರಾಯಣ್ ಬೆಂಗಳೂರು, ಚಂದ್ರಪ್ಪ ಉತ್ತರಹಳ್ಳಿ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಮೊಹಮ್ಮದ್ ಉಮರ್ ರಾಯಚೂರು, ವಾಸಿಮಲ್ಲಿ ಜಗಳೂರು, ಸುಮಿತ್ರ ಸಂಡೂರು, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರು, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ, ಎಂ ಮಲ್ಲಿಕಾರ್ಜುನಯ್ಯ ದಾವಣಗೆರೆ, ಶ್ರೀಮಂತ ಹೊಸಮನೆ ಬೀದರ್, ರೂಪ ಪಾಂಡುರಂಗರಾವ್ ಚಿತ್ರದುರ್ಗ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕಳಿಸಿದ್ದೀರ. ಯಾರೆಲ್ಲ ಲಕ್ಷ್ಮೀಕಾಂತ್ ಅಂತ ಕಳಿಸಿದ್ದೀರಾ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಲಕ್ಷ್ಮೀಕಾಂತ್ ಶಾಂತಾರಾಮ್ ಕುಡಾಲ್ಕರ್ ಇವರ ಹೆಸರು ತಂತಾನೇ ಬರುತ್ತೆ. ಸೊ ಲಕ್ಷ್ಮೀಕಾಂತ್ ಮತ್ತು ಪ್ಯಾರಲಾಲ್ ಅವರ ಹೆಸರು ಸೇರಿ ಪ್ಯಾರಲಾಲ್ ಲಕ್ಷ್ಮೀಕಾಂತ್ ಅನ್ನೋದು ಕೂಡ ಜೊತೆ ಜೊತೆಯಾಗಿ ನಮ್ಮ ರಾಜನ್ ನಾಗೇಂದ್ರ ಅವರ ಥರ ಇವರು ಕೂಡ ಅದ್ಭುತವಾದಂತಹ ಜೋಡಿ. ಯಾರೆಲ್ಲ ಸರಿ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆ. ಕೊನೆಯದಾಗಿ ಚೌಕಾ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಅಲ್ಲಾಡ್ಸ್ ಅಲ್ಲಾಡ್ಸ್ ಹಾಡು ಬರ್ತಾ ಇದೆ. ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆ. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳನ್ನು ತಿಳಿಸ್ತಾ ಇರೋದು. ಎಷ್ಟೊತ್ತು ನಿಮ್ಮ ಜೊತೆ ಆಗಿದ್ದದ್ದು, ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. 4 ಗಂಟೆಗೆ ವಿಶೇಷ ಕಾರ್ಯಕ್ರಮ ಸಂದಿಷ್ಟು ಸೋಲ್ಜರ್ ಮೂಡಿ ಬರಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು, ತುಂಬಾ ಕಲರ್ಫುಲ್ಲು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾವ ಸಮಯ ಆಗಿದೆ? 5 ಗಂಟೆ 2 ನಿಮಿಷ. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ನಾನ್ ಸ್ಟಾಪ್ ಸಂಜೆ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಪ್ರವೀಣ್ ಜೋಯ್ಸ್. ಮಾತುಕತೆ, ಹರಟೆ, ಹಾಡುಗಳು ಎಲ್ಲವೂ ಈ ಹೊತ್ತು ನಿಮ್ಮ ಜೊತೆ ಆಗಿರುತ್ತೆ. ಕಾರ್ಯಕ್ರಮನ ಇದೀಗ ಶುರು ಮಾಡೋಣ. ಸಂಜೆ ಹೇಳಿರೋರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಖುಷ್ ಚಮಕ್ ಚಿತ್ರದಿಂದ. ನಿಮ್ಮೆಲ್ಲರಿಗಾಗಿ ಕನ್ನಡ ಕಾಮನಬಿಲ್ಲು FM ರೈನ್ಬೋದಲ್ಲಿ ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾಗಿರುವ ಸಂಖ್ಯೆ 9480909010013 ಕೇಳ್ತಾನೆ. ಇದೀಗ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ

ಇದು ಕನ್ನಡ ಕಾಮನವಿಲು ಎಫ್ಎಂ ರೈನ್ಬೋ ಸಂಜೆಯ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಪ್ರಾಣಿಯನ್ನು ನಿಮ್ಮೆಲ್ಲರಿಗೆ ಪರಿಚಯಿಸ್ತಾ ಇದ್ದೀನಿ. ಈ ಪ್ರಾಣಿ ಇದೆಯಲ್ಲ, ಕರ್ನಾಟಕದ ಸುಮಾರು ಭಾಗಗಳಲ್ಲಿ ಕಾಣುತ್ತೆ. ಆದರೆ ಕರ್ನಾಟಕದಲ್ಲಿ ಅಥವಾ ಕನ್ನಡದಲ್ಲಿ ಈ ಪ್ರಾಣಿಯ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖಗಳು ಕೂಡ ನಮಗೆ ಸಿಗೋದೇ ಇಲ್ಲ, ಎಲ್ಲೂ ಸಿಗೋದಿಲ್ಲ. ಇನ್ಫ್ಯಾಕ್ಟ್ ಈ ಪ್ರಾಣಿಗೆ ಕನ್ನಡದಲ್ಲಿ ಹೆಸರೇ ಇಲ್ಲ. ಕರ್ನಾಟಕದಲ್ಲಿ ಕಂಡುಬಂದರೂ ನಾವು ಮಾತಾಡ್ತಿರೋಂಥ ಪ್ರಾಣಿ ಇದೆಯಲ್ಲ, ಭಾರತದ ಒಂದಿಷ್ಟು ಭಾಗಗಳಲ್ಲಿ ಬಿಟ್ಟರೆ ಪ್ರಪಂಚದ ಯಾವ ಮೂಲೆಗೆ ಹೋಗಿ ಹುಡುಕಿದ್ರು ಸಿಗದೇ ಇರುವಂತಹ ಪ್ರಾಣಿ ಇದು, ಸಿಗೋದಕ್ಕೆ ಚಾನ್ಸೇ ಇಲ್ಲ. ಆ ರೀತಿಯಾದ ಪ್ರಾಣಿ. ಇನ್ಫ್ಯಾಕ್ಟ್ ಬಿಳಿಗಿರಿ ರಂಗನ ಬೆಟ್ಟದ ಸುತ್ತಮುತ್ತಲೂ ಈ ಪ್ರಾಣಿಯನ್ನು ಚಿಕ್ಕ ಅಂತ ಹೇಳಿ ಕರೀತಾರೆ. ಈ ಪ್ರಾಣಿಯನ್ನು ಚಿಕ್ಕ ಅಂತ ಹೇಳಿ ಬಿಳಿಗಿರಿ ರಂಗನ ಬೆಟ್ಟದ ಸುತ್ತಮುತ್ತಲಿನ ಜನ ಇದನ್ನು ಕರೀತಾರೆ. ಯಾವ ಪ್ರಾಣಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನಿಮಗೇನಾದರೂ ಗೊತ್ತಾದರೆ, ಗೊತ್ತಾಗಿದ್ದರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489010013. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇವಲ ಭಾರತದಲ್ಲಿ ಮಾತ್ರ ಕಾಣಸಿಗುವಂತಹ ಪ್ರಾಣಿ ಇದು. ಭಾರತದ ಒಂದಿಷ್ಟು ಭಾಗಗಳಲ್ಲಿ, ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಮಲೆನಾಡು ಪ್ರದೇಶದಿಂದ ಒಂದಿಷ್ಟು ಭಾಗಗಳಲ್ಲಿ ಕಾಣಸಿಗುತ್ತೆ. ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ ಒಂದಿಷ್ಟು ಭಾಗಗಳಲ್ಲಿ ಕಾಣಸಿಗುತ್ತೆ. ಅದನ್ನು ಬಿಟ್ಟರೆ ಗಂಗಾ ನದಿ ತೀರದ ಒಂದಿಷ್ಟು ಭಾಗಗಳಲ್ಲಿ ಮಾತ್ರ ಕಾಣಸಿಗುವಂತಹ ಪ್ರಾಣಿ ಇದು. ಈ ಪ್ರಾಣಿಯನ್ನು ಕನ್ನಡದಲ್ಲಿ ಸ್ಪೆಷಲ್ಲಾಗಿದ್ದಕ್ಕೆ ಯಾವುದೇ ರೀತಿಯ ಹೆಸರಿಲ್ಲ. ಆದರೆ ಸಹಜವಾಗಿ ಆಡು ಭಾಷೆಯಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೂಡ ಇದು ಕಾಣಸಿಗುತ್ತೆ. ಅಲ್ಲಿ ಇದನ್ನು ಚಿಕ್ಕ ಅಂತ ಕರೆಯಲಾಗುತ್ತೆ. ಯಾವ ಪ್ರಾಣಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಂದೇಶಗಳು ಬರಲಿ ಕೇಳ್ತಾನೆ, ಟ್ಯೂನ್ ಮಾಡಿರಿ. ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನವಿಲ್ಲವು.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ವಿಶೇಷವಾದ ಪ್ರಾಣಿಯೊಂದನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ. ಒಂದು ರೀತಿಯಲ್ಲಿ ಈ ಪ್ರಾಣಿಗೆ ಕನ್ನಡದಲ್ಲಿ ಕೇವಲ ಚಿಕ್ಕ ಅನ್ನೋದು ಬಿಟ್ಟರೆ ಇದರ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖಗಳು ಸಿಗೋದಿಲ್ಲ ಕನ್ನಡದಲ್ಲಿ. ಅಂತಹ ವಿಶೇಷವಾದ ಪ್ರಾಣಿ ಇದು. ಇನ್ಫ್ಯಾಕ್ಟ್ ಈ ಪ್ರಾಣಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ಕಂಡು ಹಿಡಿದಿದ್ದು ನಾವೆಲ್ಲ ನೋಡಿದ್ವಿ ಅನಿಸುತ್ತೆ. ಗುರುತು ಹಿಡಿದು ಇದಕ್ಕೊಂದು ರೀತಿಯ ಹೆಸರನ್ನು ಕೊಟ್ಟಿದ್ದು ಸರ್ ವಾಲ್ಟರ್ ಎಲಾಯ್ಟ್ರ್ ಅವರು. 1800 ಇನ್ಫ್ಯಾಕ್ಟ್ 20 ಅಂತಲೇ ಕೆಲವೊಂದು ಭಾಗಗಳಲ್ಲಿ ಹೇಳಲಾಗುತ್ತೆ. 1860 ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಕೆಳಗಡೆ ಇವರು ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾ ಒಂದಿಷ್ಟು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾರೆ. ತದನಂತರ ಮೆಡ್ರಾಸ್ನ ಸುತ್ತಮುತ್ತಲಿನ ಭಾಗಗಳಲ್ಲಿ ಇವರ ಕೆಲಸಗಳು, ಅಲ್ಲಿರುವಂತಹ ವಿವಿಧ ಗಿಡಗಳು, ವಿವಿಧ ತಳಿಗಳು, ವಿವಿಧ ಪ್ರಾಣಿಗಳು, ಇದನ್ನೆಲ್ಲ ಗುರುತಿಸುವಾಗ ಅವರ ಕಣ್ಣಿಗೆ ಬೀಳುತ್ತೆ ಈ ಒಂದು ಪುಟ್ಟ ಪ್ರಾಣಿ. ಇನ್ಫ್ಯಾಕ್ಟ್ ಈ ಪ್ರಾಣಿಯನ್ನು ಬಹುಶಃ ನೀವು ನೋಡಿದರೂ ಕೂಡ ನಿಮ್ಮ ಊರಿನ ಕಡೆಗಳಲ್ಲಿ ಇದನ್ನು ಅಯ್ಯೋ ಇದು ಅಳಿಲಿರಬೇಕು ಅಂತ ಹೇಳಿ ಯೋಚನೆ ಮಾಡಿರ್ತೀವಿ. ಅಳಿಲಿನ ರೀತಿಯಲ್ಲೇ ಕಾಣುವಂತಹ ಪ್ರಾಣಿ, ಆದರೆ ಈ ಪ್ರಾಣಿಗೆ ಹೆಸರು ಚಿಕ್ಕ. ಯಾವ ಪ್ರಾಣಿ ಇದು, ಏನು ಪ್ರಾಣಿ ಇದು? ಸರ್ ವಾಲ್ಟರ್ ಎಲಾಯ್ಟ್ರ್ ಅವರು ಗುರುತು ಹಿಡಿದಂತಹ ಪ್ರಾಣಿ, ಅದಕ್ಕೆ ಹೆಸರನ್ನು ಕೂಡ ಕೊಟ್ಟಂಥವರು ಅವರನ್ನೇ. ಯಾವ ಪ್ರಾಣಿ ಗೊತ್ತಿದ್ರೆ ನಿಮ್ಮ ಸಂದೇಶವನ್ನು ಕಳಿಸಿ. ವಾಟ್ಸಪ್ ಸಂಖ್ಯೆ 9489010013. ಇದು ಕನ್ನಡ ಕಾಮನ್ ಬಿಲ್ ಎಫ್ ಎಂ ರೇನ್ಬೋ. ಇನ್ನಷ್ಟು ಹಾಡುಗಳು ಇವತ್ತಿನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲು. 5:30 ಆಗ್ತಾ ಇದೆ, ಸಾಕ್ತಾ ಇದ್ದೀವಿ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ವಿಶೇಷವಾದ ಪ್ರಾಣಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೆ. ಅದರಲ್ಲೂ ಈ ಪ್ರಾಣಿ ಇದೆಯಲ್ಲ, ಇದನ್ನು ಅಪ್ಪಿತಪ್ಪಿ ನೀವೇನಾದರೂ ನೋಡಿದರೂ ಕೂಡ ಅಯ್ಯೋ ಇದು ಯಾವುದೋ ಅಲ್ಲಿರಬೇಕು, ಇಲ್ಲ ಇಲ್ಲಿ ಇರಬೇಕು ಅಂತ ಬಹುಶಃ ಯೋಚನೆ ಮಾಡಿರ್ತೀರಾ. ಆದರೆ ಇದು ಯಾವುದೇ ರೀತಿಯ ರಾಡೆಂಟ್ಗಳ ಗುಂಪಿಗೆ ಸೇರದೆ ನಾಕ್ಟರ್ನಲ್ ಆ್ಯನಿಮಲ್ಗಳ ಗುಂಪಿಗೆ ಸೇರುವಂತಹ ಪ್ರಾಣಿ. ಇದು ಒಂದು ಪ್ರೈಮೇಟ್ ಅಂತ ಹೇಳಿ ಇದನ್ನು ಗುರುತಿಸಲಾಗುತ್ತೆ. ಸರ್ ವಾಲ್ಟರ್ ಎಲಿಟ್ ಅವರ ಕಥೆಯನ್ನು ನಿಮ್ಗೆ ಹೇಳ್ತಾ ಇದ್ದೆ. ಅವರು ಹೇಗೆ ಈ ಪ್ರಾಣಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ನೋಡುತ್ತಾರೆ ಅಂತ ಹೇಳಿದ್ರೆ, ನೋಡಿದಾಗ ಸಹಜವಾಗಿ ಎಲ್ಲರಂತೆಯೇ ಇದೊಂದು ಅಳಿಲಿರಬಹುದು ಅಂತ ಹೇಳಿ ಅವರು ಕೂಡ ಭಾವಿಸಿರ್ತಾರೆ. ಆದರೆ ತದನಂತರ ಸ್ವಲ್ಪ ಇದನ್ನು ಗಮನಿಸಿ ನೋಡಿದಾಗ ಇದು ನಡೆಯುವಂತಹ ಭಂಗಿ ವಿಶೇಷವಾಗಿರುತ್ತೆ. ಅಷ್ಟೇ ಅಲ್ಲದೆ ಅಳಿಗಲ್ಲುಗಳ ಹಾಗೆ ಬಾಲವನ್ನು ಹಾಗೆ ಸೀದವಾಗಿ ಇಟ್ಕೊಂಡು ನಡೆಯದೆ ಬಾಲಗಳನ್ನು ಮೇಲೆತ್ತಿ ನಡೆಯುವಂತಹ ಪ್ರಾಣಿ ಇದಾಗಿರುತ್ತೆ. ಆಗ ಇವ್ರಿಗೆ ಸ್ವಲ್ಪ ಆಶ್ಚರ್ಯವಾಗುತ್ತೆ. ಇದರ ಉದ್ದ ಅಗಲ ಇವೆಲ್ಲವನ್ನು ನೋಡಿದ್ರೆ ಸಹಜವಾಗಿ ಇದು ಅಳಿಲಿನ ಹಾಗೆ ತಕ್ಷಣಕ್ಕೆ ಕಂಡರೂ ಕೂಡ ಸ್ವಲ್ಪ ಗಮನಿಸಿದ್ವಿ ನೋಡಿದ್ರೆ ಇದರ ಮೂತಿ ಇದೆಯಲ್ಲ ಮೊನಚಾಗಿರುತ್ತೆ, ಉದ್ದವಾಗಿರುತ್ತೆ, ಕಿವಿಗಳು ಅಗ್ಗಲವಾಗಿರುತ್ತೆ. ಯಾವುದೇ ರೀತಿಯ ಪ್ರಾಣಿಗಳಲ್ಲಿ ಕಾಣಸಿಗದಂತಹ ಕಿವಿಗಳು ಈ ಪ್ರಾಣಿಗಳಲ್ಲಿ ಕಾಣಸಿಗುತ್ತೆ. ಒಂದು ರೀತಿಯಲ್ಲಿ ಇದನ್ನು ನೋಡಿದ್ರೆ ಮನುಷ್ಯನ ಕಿವಿಗಳನ್ನು ಹೋಲುತ್ತೆ. ಇದರ ಕಿವಿಗಳು ಯಾವುದೇ ಪ್ರಾಣಿಗಳ ಕಿವಿಗೆ ಹೋಲೋದಿಲ್ಲ. ಹಾಗಾಗಿ ಇದು ಪ್ರೈಮೇಟ್ಗಳ ಗುಂಪಿಗೆ ಸೇರುವಂತಹ ಪ್ರಾಣಿ. ಇದನ್ನು ನೋಡಿದ ತಕ್ಷಣವೇ ಗುರುತಿಡಿತಾರೆ ಇದು ಯಾವುದೋ ಬೇರೆ ಪ್ರಾಣಿಯೇ ಅಂತ ಹೇಳಿ ಇದರ ಬಗ್ಗೆ ಅಧ್ಯಯನಕ್ಕೆ ಶುರು ಮಾಡ್ತಾರೆ. ಸರ್ ವಾಲ್ಟರ್ ಎಲಾಯ್ಟ್ ಅವರು ಶುರು ಮಾಡಿದ ನಂತರ ಆ ಪ್ರಾಣಿಗೆ ಹೆಸರಿಡಲಾಗುತ್ತೆ. ಇವತ್ತು ಈ ಪ್ರಾಣಿಯನ್ನು ಮೆಡ್ರಾಸ್ ಟ್ರೀ ಶ್ರೀವ್ ಅಂತ ಹೇಳಿ ಕರೀತಾರೆ. ಮೆಡ್ರಾಸ್ ಟ್ರೀ ಶ್ರೀವ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಅತ್ಯಂತ ಸುಲಭವಾಗಿ ಕಾಣಸಿಗುತ್ತೆ. ಇನ್ಫ್ಯಾಕ್ಟ್ ತಮಿಳಿನಲ್ಲಿ ಈ ಒಂದು ಪ್ರಾಣಿಗೆ ಮೂಂಗ್ಲಿ ಅನಾಥಾನ್ ಅಂತ ಹೇಳಿ ಕರೆಯಲಾಗುತ್ತಂತೆ. ಅಂದರೆ ಇದನ್ನು ಒಂದು ರೀತಿಯಲ್ಲಿ ಸರ್ ವಾಲ್ಟರ್ ಅವರು ಗುರುತಿಡಿದಂತಹ ಪ್ರಾಣಿ, ಅದಕ್ಕಿಂತ ಮುಂಚೆ ಗೊತ್ತಿದ್ದಂತಹ ಪ್ರಾಣಿ ಇದು. ಇದನ್ನು ಇಂಗ್ಲೀಷ್ನಲ್ಲಿ ಇವತ್ತು ಇದರ ಸೈಂಟಿಫಿಕ್ ಹೆಸರು ಅನಾಥನ್ ಎಲಿಯಾಯ್ಟ್ ಅಂತ ಹೇಳಿ ಕರೆದಿದ್ದಾರೆ. ಸರ್ ಎಲಾಯ್ಟ್ ಅವರ ಹೆಸರಿನ ಮೇಲೆ ಈ ಒಂದು ಪ್ರಾಣಿಗೆ ಹೆಸರಿಟ್ಟಿದ್ದಾರೆ. ಸಹಜವಾಗಿ ಇದನ್ನು ಮಡ್ರಾಸ್ ಟ್ರೀ ಶ್ರೀವ್ ಅಂತ ಹೇಳಿ ಕರೀತಾರೆ. ಇನ್ನೂ ಬಹಳಷ್ಟು ಭಾಗಗಳಲ್ಲಿ ಇದನ್ನು ಇಂಡಿಯನ್ ಟ್ರೀ ಶ್ರೀವ್ ಅಂತ ಕೂಡ ಕರೆಯುವಂಥದ್ದು. ಇನ್ನಷ್ಟು ಮಾತಾಡೋಣ ಇದೆ ಪ್ರಾಣಿ ವಿಚಾರವಾಗಿ ಕೇಳ್ತೇನೆ. ಇದು ಚುನ್ ಮಾಡಿರೋದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಡೋಂಟ್ ವರಿ ಜಸ್ಟ್ ಫ್ಲೈ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಅಂಬಿ ನಿಂಗ್ ವಯಸ್ಸಾಯಿತು ಚಿತ್ರದಿಂದ ಈ ಗೀತೆ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಅನ್ನೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್. ನಿಮ್ಮೆಲ್ಲರಿಗಾಗಿ ಅದ್ಭುತವಾದ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಕಾಣಬಹುದಾಗಿರುವಂತಹ ಮೆಡ್ರಾಸ್ನ ಟ್ರೀ ಶ್ರೀ ಬಗ್ಗೆ ಮಾತಾಡ್ತಾ ಇದ್ವಿ. ಮೆಡ್ರಾಸ್ಗೆ ಹೋಗಬೇಕಾಗಿಲ್ಲ ನೀವು ನೋಡಬೇಕು ಅಂದರೆ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಬಿಳಿಗಿರಿರಂಗನ ಬೆಟ್ಟ ಹಾಗೆ ಕಾವೇರಿ ಹರಿಯುವಂತಹ ಹಲವಾರು ಭಾಗಗಳಲ್ಲಿ ಕೊಡಗಿನಲ್ಲಿ ಇದನ್ನು ನೋಡಬಹುದು. ಅಷ್ಟೇ ಅಲ್ಲದೆ ಮಲೆ ಮಹಾದೇಶ್ವರ ಅಭಯಾರಣ್ಯ, ಕೆಲವೊಮ್ಮೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೂಡ ಕಾಣಸಿಕ್ಕಿರುವಂತಹ ಸಂಗತಿಗಳಿದೆಯಂತೆ. ಆದರೆ ಇತ್ತೀಚೆಗೆ ಕಾಣಸಿಕ್ಕಿಲ್ಲ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಪ್ರಾಣಿಯನ್ನು ಸಂರಕ್ಷಿಸೋದು ಕೂಡ ನಮ್ಮೆಲ್ಲರ ಕರ್ತವ್ಯ ಆದ್ಯತೆ ಅಂತ ನನಗನ್ಸುತ್ತೆ. ಅತ್ಯಂತ ರೇರ್ ಪ್ರಾಣಿ ಇದು ಮೆಡ್ರಾಸ್ ಶ್ರೀ ಶ್ರೀ ಈ ಒಂದು ಪ್ರಾಣಿಯ ಹೆಸರು. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲು ಎಫ್ ಎಂ ರೈನ್ಬೋ. ನಿಮ್ಮೆಲ್ಲರಿಗಾಗಿ ಮೂಡಿಬಂದಂಥ ಅದ್ಭುತವಾದ ಹಾಡು ನೀನಾದೆ ನಾ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಅರ್ಮಾನ್ ಮಾಲಿಕ್ ರವರ ಈ ಹಾಡಿಗೆ ಧ್ವನಿಯಾಗಿದ್ದರು, ಜೊತೆಯಾಗಿದ್ದರು ಶ್ರೇಯ ಘೋಷಾಲ್ ರವರು, ತಮನ್ ರವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ, ಗೌಸ್ಪೇರ್ ರವರ ಸಾಹಿತ್ಯದಲ್ಲಿ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಈ ಹೊತ್ತಿನ ಕೊನೆಯ ಹಾಡಾಗಿ ಇದೀಗ ಮೂಡಿಬರ್ತಾ ಇದೆ ಸಂಜಿತ್ ಹೆಗಡೆ ರವರ ಧ್ವನಿಯಲ್ಲಿ ಕುಡಿ ನೋಟದ ಅದ್ಭುತವಾದ ಈ ಹಾಡಿಗೆ. ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ಜನ್ಯರವರ ಸಂಗೀತ ಸಂಯೋಜನೆ, ಶ್ರೀಕೃಷ್ಣ ಅಟ್ ದ ರೇಟ್ ಆಫ್ ಜಿಮೇಲ್ ಡಾಟ್ ಕಾಮ್ ಚಿತ್ರದಿಂದ ಈ ಗೀತೆ ಮೂಡಿ ಬರ್ತಾ ಇದೆ. ಸದಾ ಕಾಲ ಚ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನ ಬಿಲು ಎಫ್ ಎಂ ರೈನ್ಬೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇದೀಗ ಕೊನೆ ಮಾಡೋಣ. 6:05 ಮೂಡಿ ಬರಲಿದೆ. ನಿಮ್ಮೆಲ್ಲರಿಗಾಗಿ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ, ತದನಂತರ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಎಲ್ಲಿ ಹೋಗಬೇಡಿ, ಕೇಳ್ತಾನೆ ಇರಿ, ಚ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನ ಬಿಲು ಎಫ್ ಎಂ ರೈನ್ಬೋ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೊನೆ ಮಾಡಿದ್ದಾಗಿದೆ. ಸಂದೇಶವನ್ನು ಕಳಿಸಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ. ತಾಂತ್ರಿಕ ದೋಷ ಉಂಟಾಗಿತ್ತು ನಮ್ಮ ವಾಟ್ಸಪ್ನಲ್ಲಿ. ಇದೀಗ ಸಂದೇಶಗಳು, ನಿಮ್ಮೆಲ್ಲರ ಸಂದೇಶಗಳು ಬರ್ತಾ ಇದೆ. ಏನಾರ ಪ್ರಸಾದ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಚಂದ್ರಶೇಖರ್ ಅವರಿಂದ ಸಂದೇಶ, ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ. ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ನಂಬರ್ ನಿಂಗ್ 776 ಸಂದೇಶ ಬಂದಿದೆ. ಲಕ್ಷ್ಮೀ ಚಂದ್ರಶೇಖರ್ ಅವರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಂಬರ್ ನಿಂಗ್ 322 ಇಂದ ಸಂದೇಶ, ನಂಬರ್ ನಿಂಗ್ 413 ಇಂದ ಸಂದೇಶ. ಗಣೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಿಮ್ಮೆಲ್ಲರ ಪ್ರೀತಿಯ ಈ ಸಂದೇಶಕ್ಕೆ ಧನ್ಯವಾದಗಳು. ನಂಬರ್ ರನಿಂಗ್ 844 ಸಂದೇಶ, ಚಿದಾನಂದ ಅವರಿಂದ ಸಂದೇಶ ಬಂದಿದೆ, ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸುವಂತಹ ಸಮಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ. ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ ಕೇಳ್ತಾನೆ ರೀ, ಚ್ಯೂನ್ ಮಾಡಿರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು.
2: ನೇಸರ ನಗೆ ಮೊಗವ ಹೊತ್ತಾಗ,
0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು ಬಂದು
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ

0: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
1: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
2: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಸಮಯ ಸರಿಯಾಗಿ 6:10. ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. 6:15 ಕನ್ನಡ ರತ್ನ ಭಂಡಾರ, ಹಾಗೂ ನಾಳೆ ಬೆಳಗ್ಗೆ ಹಾಗೂ ನಾಳೆ ಸಂಜೆ 6:15
1: ಅವರು ನಿವೃತ್ತರಾದರು. ಹೀಗಾಗಿ ನಮ್ಮ ಮನೆಯಲ್ಲಿ ಪಕ್ಷಕಾರ ಬರೋದು, ಒಂದೊಂದ್ಸಲ ನಾನು ಅವ್ರ ಸಂಗಡ ಕೋರ್ಟಿಗೆ ಹೋಗಿ ಅವರ ಆರ್ಗ್ಯುಮೆಂಟ್ ಕೇಳೋದು, ಆ ಪ್ರಭಾವ ನನ್ನ ಮೇಲೆ ಬೇರೆ ಬೇರೆ. ನಾವು ಹುಟ್ಟಿ ಬೆಳೆದದ್ದು ಈ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ, ಅದು ನನಗೆ ಬಹಳ ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ನಾವು ಹುಟ್ಟಿ ಬೆಳೆದಾಗಿನಿಂದ ಗಾಂಧೀಜಿಯವರ, ನೆಹರು ಅವರ, ಸುಭಾಷ್ ಚಂದ್ರ ಬೋಸ್ ಅವರ ಇಂಥವರ ಮಾತುಗಳನ್ನು ಕೇಳ್ಕೊತ ಸ್ವಾತಂತ್ರ್ಯದ ಬಗ್ಗೆ, ದೇಶದ ಅಭಿಮಾನದ ಬಗ್ಗೆ, ತ್ಯಾಗ ಬುದ್ಧಿಯ ಬಗ್ಗೆ, ಒಳ್ಳೆಯತನದ ಬಗ್ಗೆ, ಮತ್ತು ಟ್ರುತ್ ಆ್ಯಂಡ್ ನಾನ್ ವೈಲೆನ್ಸ್, ಸತ್ಯ ಅಹಿಂಸೆಯ ಆಧಾರದ ಮೇಲೆ, ಇವು ನಮಗೆ ಸಣ್ಣ ಮಕ್ಕಳಿದ್ದಾಗ ನಮ್ಮಲ್ಲಿ ಇವನ್ನ ಕೇಳಿ ಕೇಳಿ ಆ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದನೆಲ್ಲ, ಎಷ್ಟು ಪುಣ್ಯವಂತ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಮಾತು ನನಗೆ ನೆನಪಿದೆ, ಏನಂದರೆ ನಾನು ಅಲ್ಲಿ ಓದುವಾಗ 4ನೇ ತರಗತಿಯಲ್ಲೇ ನಮ್ಮ 3ನೇ ತರಗತಿಯಲ್ಲಿ ಇದ್ದೆ. ಅಲ್ಲಿ ಇಡುಗುಂಜಿ ಅಂತ, ಶ್ರೀಮತಿ ಇಡುಗುಂಜಿ ಅಂತ ಒಬ್ಬರು, ಅವರು ಈ ಮಂಗಳೂರು ಕಡೆಯವರು, ಸಾರ್ವತ್ರ ಹೆಣ್ಮಗಳು, ಅವರು ನಮ್ಮ ಗುರುಗಳು. ಆವಾಗ ಸುಭಾಷ್ ಚಂದ್ರ ಬೋಸ್ ಅವರು ಧಾರವಾಡಕ್ಕೆ ಭೇಟಿ ಕೊಟ್ಟರು. ಅದು ಯಾಕೆ ಇವ್ರ ಮನೆಯಲ್ಲಿ ಇರೋ ವ್ಯವಸ್ಥೆ ಆಯಿತು ನನಗೆ ಗೊತ್ತಿಲ್ಲ. ನಮ್ಮ ಟೀಚರ್ ಮನೆಯಲ್ಲಿ ಅವರಿಗೆ ಇರೋ ಫಂಕ್ಷನಿಗೆ ಬಂದಾಗ ಇರೋ ವ್ಯವಸ್ಥೆ ಇತ್ತು. ಅವರು ತಮ್ಮ ಸಹಾಯಕ್ಕೆ ಅಂತ ಒಬ್ಬರು ವಾಲಂಟಿಯರ್ನ ಅವರು ಆರಿಸಿದರು, ಅದರಲ್ಲಿ ನಾನೊಬ್ಬ ಅಂತ ಅದೃಷ್ಟ. ಆಮೇಲೆ ಅದನ್ನು ಮಾಡಿಸಿ ನನಗೆಲ್ಲ ಹೇಳಿದರು, ಹೀಗೆ ಮಾಡಬೇಕು, ನೀನು ಹೀಗೆ ಮಾಡಬೇಕು, ಅವ್ರ ರೂಮ್ನಲ್ಲಿದ್ದರೆ ಹೊರಗೆ ನಿಲ್ಲಬೇಕು, ಯಾರಾದರೂ ಬಂದರೆ ಚೀಟಿ ತೊಗೊಂಡು ಬಂದು ಒಳಗೆ ಕೊಡಬೇಕು, ಅವ್ರು ಹೇಳಿದರೆ ಅವ್ರನ್ನ ಒಳಗೆ ಬಿಡಬೇಕು, ಅವ್ರು ನೀರು ತಂದು ಕೇಳಿದ್ರೆ ನೀರು ಕೊಡಬೇಕು, ಅದನ್ನು ಕೇಳಿದರೆ ಮಾಡಬೇಕು, ಅದನ್ನೆಲ್ಲ ನಮಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದರು. ಅದು ಏನೋ ಆ ಉತ್ಸಾಹ, ನಾವು ವಾಲಂಟಿಯರ್ ಅಲ್ಲ, ನಾವು ಸುಭಾಷ್ ಚಂದ್ರ ಬೋಸ್ ಹಿಂದೆಲೇ ಇರೋದು, ಯಾವತ್ತು ನನಗೆ ಹೇಳಿಬಿಟ್ಟಿದ್ರು ನಮ್ಮ ಟೀಚರು, ಅವ್ರ ಹಿಂದೆ ಇರೋದು. ಈ ಆಗಿನ ಕಾರ್ಗಳು ಮೇಲೆ ಟಾಪ್ ಇರ್ತಿರಲಿಲ್ಲ, ಆ ಬಟ್ಟೆ ಟಾಪ್ ಇರ್ತಿತ್ತು, ಅದನ್ನು ಓಪನ್ ಮಾಡಿ ಮಡಿಸಿಬಿಟ್ಟು ಸುಭಾಷ್ ಚಂದ್ರವರು ಆ ಸ್ಟೇಷನ್ನಿಂದಲೇ ಅದರಲ್ಲಿ ಎದ್ದು ನಿಂತು ಇದಕ್ಕೆ ಹೋಗೋದು. ಆವಾಗ ಹಿಂದಕ್ಕೆ ಆ ಲಗೇಜ್ ಇಡೋದಕ್ಕೆ ಅಂತ ಒಂದು ಪ್ಲಾಟ್ಫಾರ್ಮ್ ಇತ್ತು, ಅದ್ರ ಮೇಲೆ ನಾವು ನಿಂತ್ಕೊಳ್ಳೋದು, ಅದ್ರ ಮುಂದೆ ಇಟ್ಕೊಂಡು ಒಂದು ಅವನೊಬ್ಬನೊಂದು ಕಡೆ ನಾನು ಒಂದು ಕಡೆ. ಆ ಸುಭಾಷ್ ಚಂದ್ರಿಗೆ ಆ ಅಭಿಮಾನ ಇತ್ತೋ ಇಲ್ಲೋ ನಮಗಂತೂ ಅದು ಏನೋ ಸುಭಾಷ್ ಚಂದ್ರಕ್ಕಿಂತ ದೊಡ್ಡವರು ಅನ್ನುವಂಥ ಭಾವನೆ ನಮಗೆ ಅವ್ರ ಹಿಂದೆ ನಾವು ಓಡ್ಕೊಂಡು. ಅದು ನನಗೆ ಅದು ಇಷ್ಟೊಂದು ಅಚ್ಚುಮಚ್ಚಾಗಿ ನನಗೆ ಮನಸ್ಸಿನಲ್ಲಿ ಅದು ಆಮೇಲೆ ಅವ್ರನ್ನ ನೋಡಿಕೊಂಡದ್ದು, ಆಮೇಲೆ ಕಡಪಾ ಮೈದಾನದಲ್ಲಿ ಅವ್ರ ಭಾಷಣ ಕೇಳಿದ್ದು, ಭಾಷಣ ಕೇಳುವಾಗ ಅವ್ರ ಹಿಂದೆ ನಾವು ಎಷ್ಟು ಶಿಸ್ತಿನಿಂದ, ಏನು ನಮ್ಮಿಂದ ಏನು ಚ್ಯುತಿ ಆಗಬಾರದು.
2: FM Rainbow 101.3 MHz, Music of Yours.

0: ಗಾಯಿಕಾ ನಿಧಿ ಝಾಹ. ಆದೌ ಮುಖ್ಯಾಃ ವಾರ್ತಾಃ. ಭಾರತ ಬೆಲ್ಜಿಯಂ ದೇಶಯೋಃ ವ್ಯಾಪಾರೋ ದ್ವಿಗುಣೀ ಭವಿಷ್ಯತಿ. ಪ್ರಧಾನಮಂತ್ರಿಣಾ ಮೋದಿನಾ ಬೆಲ್ಜಿಯಂ ಮಂತ್ರಿಣಾ ಬಾರ್ಟ್ ಡಿ ವೇಬರ್ ಇತ್ಯನೇನ ಸಹ ನವದೆಹಲ್ಯಾಂ ವಿಹಿತಾ ಶಿಖರ ವಾರ್ತಾ. ರಕ್ಷಾ ಕ್ಷೇತ್ರೆ ನವೀಕರಣೀಯ ಊರ್ಜಾಯಾಂ ಚ ಹಸ್ತಾಕ್ಷರಂಗತಾಃ ಪ್ರಮುಖಾಃ ಸಂಧಯಃ. ರಕ್ಷಾಮಂತ್ರಿಣಾ ರಾಜನಾಥ ಸಿಂಹೇನ ಬೆಲ್ಜಿಯಂ ಮಂತ್ರಿಣಾ ಥಿಯೋ ಫ್ರೆಡ್ಕನ್ ಇತ್ಯನೇನ ಸಹ ಕ್ಷಮತಾ ನಿರ್ಮಾಣಾಯ ಕೃತಾ ಮಂತ್ರಣಾ. ನ್ಯೂಯಾರ್ಕ್ ನಗರೆ ಸಮಾಯೋಜಿತಾಯಾಂ ಗೋಷ್ಠ್ಯಾಂ ವಿತ್ತಮಂತ್ರಿಣಾ ನಿರ್ಮಲಾ ಸೀತಾರಾಮನ್ ಇತ್ಯನಯಾ ಭಾರತಸ್ಯ ಆರ್ಥಿಕ ಸಾಮರ್ಥ್ಯಂ ಪ್ರದರ್ಶಿತಂ. ತಯಾ ಕೃತ್ರಿಮ ಪ್ರಜ್ಞಾ ಕ್ಷೇತ್ರೆ ಸೂಚನಾ ಸಂಗ್ರಹ ಕೇಂದ್ರೇಷು ಚ ಭಾರತೆ ವಿದ್ಯಮಾನಾನಾಂ ಸಂಭಾವನಾನಾಂ ವಿವರಣಂ ಪ್ರಸ್ತುತಂ. ಅಪಿ ಚ ಕಿದಾಂಬಿ ಶ್ರೀಕಾಂತಃ ಚೀನ್ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸ್ಪರ್ಧಾಯಾ ಅಂತಿಮಾಷ್ಟ ಚಕ್ರಂ ಪ್ರಾವಿಶತ್. ಅಥ ವಾರ್ತಾಃ ವಿಶದೀಕೃತ್ಯ. ಭಾರತ ಬೆಲ್ಜಿಯಂ ದೇಶಾಭ್ಯಾಂ ಅದ್ಯ ರಕ್ಷಾ ಸಹಯೋಗ ವಿಷಯಕೇಣ ಆಶಯಪತ್ರೇಣ ಸಾಕಂ ನವೀಕರಣೀಯ ಊರ್ಜಾ ಅಂತಾರಾಷ್ಟ್ರೀಯ ಅಪರಾಧ ದಮನಂ ರಾಜನೈಕ ಪ್ರಶಿಕ್ಷಣಂ ಚೇತ್ಯಾದಿಷು ಕ್ಷೇತ್ರೇಷು ಸಹಮತಿ ಪತ್ರಾಣಿ ಹಸ್ತಾಕ್ಷರಿತಾನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಪರಾಹ್ನೆ ನವದೆಹಲ್ಯಾಂ ಬೆಲ್ಜಿಯಂ ದೇಶಸ್ಯ ಪ್ರಧಾನಮಂತ್ರಿಣಾ ಬಾರ್ಟ್ ಡಿ ವೇಬರ್ ಇತ್ಯಮುನಾ ಸಹ ದ್ವೈಪಾಕ್ಷಿಕೀಂ ಮಂತ್ರಣಾಂ ಅಕರೋತ್. ಉಭೌ ನೇತಾರೌ ದ್ವೈಪಾಕ್ಷಿಕ ಸಂಬಂಧಾನಾಂ ಸಮಗ್ರ ಪಕ್ಷೈಃ ಸಹ ಪರಸ್ಪರ ಹಿತ ಸಂಬಂಧಾನಾಂ ಕ್ಷೇತ್ರೀಯ ವೈಶ್ವಿಕ ವಿಷಯಾನಾಂ ವಿಶದತಯಾ ಸಮೀಕ್ಷಾಂ ವಿಹಿತವಂತೌ. ಸ್ವಕೀಯೇ ವಕ್ತವ್ಯೇ ಪ್ರಧಾನಮಂತ್ರಿ ಮೋದಿ ಪ್ರಾವೋಚತ್ ಯತ್ ಸಂಪೂರ್ಣಂ ವಿಶ್ವಂ ಮಹತಃ ವಿಪ್ಲವಸ್ಯ ಸಂಘರ್ಷ ಸ್ಥಿತೇಶ್ಚ ಕಾಲಖಂಡೇನ ಗಚ್ಚದಸ್ತಿ. ಖಾದ್ಯ ಇಂಧನ ಆಪೂರ್ತಿ ಶೃಂಖಲಾದಿಷು ಸರ್ವೇಷು ಕ್ಷೇತ್ರೇಷು ಅನಿಶ್ಚಿತತಾಯಾಃ ಪ್ರಭಾವೋ ದೃಶ್ಯತೆ. ಕಿಂತು ಏತಾದೃಶೇ ಕಾಠಿನ್ಯಮಯೇ ವಾತಾವರಣೆ ಅಪಿ ಭಾರತಸ್ಯ ಅರ್ಥವ್ಯವಸ್ಥಾ ಸ್ವಕೀಯಾಂ ಗತಿಶೀಲತಾಂ ರಕ್ಷಯತಿ. ವಿಗತ ತ್ರೈಮಾಸಿಕೇ ಭಾರತೇನ 7.8% ಆರ್ಥಿಕ ವೃದ್ಧಿಃ ಸಮಂಕಿತಾ. ಸಹ ನ್ಯಾಗಾದೀತ್ ಯತ್ ಭಾರತಸ್ಯ ವಿಕಾಸ ಯಾತ್ರಾ ಅದ್ಯ ವಿಶ್ವಸ್ಯ ಕೃತೆ ವಿಶ್ವಾಸಸ್ಯ ನೂತನಾವಸರಣಾಂ ಚ ಸ್ರೋತಭೂತೋ ವಿದ್ಯತೆ.
1: ಹಮ್ ಅಗಲೇ 5 ವರ್ಷೋ ಮೇ ದ್ವಿಪಕ್ಷೀಯ ವ್ಯಾಪಾರ ಕೋ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಿಮ್ಮ ಜೊತೆಯಾಗಿ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ ನಾಗಶ್ರೀ. ಮನಸ್ಸಿಗೆ ಎಷ್ಟೋ ಮುಖಗಳಿರುತ್ತೆ ಅಲ್ವಾ? ಒಮ್ಮೆ ಸಂತೋಷ, ಒಮ್ಮೆ ದುಃಖ, ಒಮ್ಮೆ ಅನುಮಾನ, ಒಮ್ಮೆ ಆಸೆ, ಒಮ್ಮೆ ಕುತೂಹಲ, ಕಾತರ, ಹೀಗೆ ನಾನಾ ಮುಖಗಳು ಮನಸ್ಸಿಗೆ. ಆದರೆ ಒಂದು ಮುಖದಿಂದ ಮತ್ತೊಂದು ಮುಖಕ್ಕೆ ಬದಲಾವಣೆ ಆಗಬೇಕಾದ್ರೆ ಎಷ್ಟು ಕಷ್ಟ. ನಾವು ಸದಾಕಾಲ ಸಂತೋಷವಾಗಿ ಇರುವಂತಹ ವ್ಯಕ್ತಿಯಾಗಿ ಕಾಣಿಸ್ಕೊಂಡಿರ್ತೀವಿ, ಕೇಳಿದಂತಹ ಸಹಾಯಕ್ಕೆಲ್ಲ ಎಸ್ ಅಂತ ಹೇಳುವಂತಹ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿರ್ತೀವಿ. ಯಾವತ್ತಿಗೂ ಕೂಡ ಯಾವುದನ್ನೂ ಸೋಲಂತ ಒಪ್ಕೊಳ್ಳದೆ ನಿರಂತರವಾಗಿ ಪ್ರಯತ್ನಿಸುವಂತಹ ವ್ಯಕ್ತಿ ಅಂತ ನಮ್ಮನ್ನು ನಾವೇ ಕರೆದುಕೊಂಡು ಬೀಗ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ಈ ರೀತಿಯಾಗಿ ನಮಗೆ ನಾವು ಹಾಕಿಕೊಂಡಂತಹ ಒಂದು ವ್ಯಕ್ತಿತ್ವದ ಇಮೇಜ್ನ ಮುಖವಾಡ ಏನಿರುತ್ತೆ ಅದು ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ನಮಗೆ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಸದಾ ಸಂತೋಷವನ್ನೇ ನಟಿಸುವಂತಹ ನಾವು ಎಷ್ಟೋ ಸಲ ನಮಗೊಂದು ಸಾಂತ್ವನ ಬೇಕು, ನಮಗೊಂದು ಅಳುವಂತಹ ಜಾಗ ಬೇಕು, ನಮ್ಮ ಕಷ್ಟಗಳನ್ನೆಲ್ಲ ಕೂಡ ಹೇಳಿಕೊಳ್ಳಬಲ್ಲಂತಹ ಒಂದು ಸ್ನೇಹಿತರು ಬೇಕು ಅಂತ ಆಶಿಸ್ತಾ ಇರ್ತೀವಿ. ಆದರೆ ಅದನ್ನು ಹೇಳ್ಕೊಂಡ್ಬಿಟ್ರೆ ಎಲ್ಲಿ ಸಣ್ಣವರಾಗ್ತೀವೋ, ಎಲ್ಲಿ ನಮ್ಮನ್ನು ಇಷ್ಟೇನಾ ಅಂತ ಅಂದ್ಕೊಂಡ್ಬಿಡ್ತಾರೋ, ಬೇರೆಯವರು ಎಲ್ಲರ ಥರನೇ ನೀನು ಅಂತ ಜಡ್ಜ್ ಮಾಡಿಬಿಡ್ತಾರೋ ಅನ್ನೋಂಥ ಭಯದಲ್ಲಿ ಅದು ಏನನ್ನೂ ಮಾಡದೆ ನಾವು ಹಾಕಿಕೊಂಡಂತಹ ಮುಖವಾಡವನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಆದರೆ ಒಂದೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಾವು ನಾವಾಗಿಯೇ ಇರೋದಕ್ಕೆ ಮಾಡಿಕೊಳ್ಬೇಕಾದಂತಹ ಮಾರ್ಪಾಡುಗಳನ್ನು ತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ.

ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಕೆಲವೊಂದಷ್ಟು ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕು ಅಂತ. ಯಾವುದರಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇರುತ್ತೋ, ಯಾವುದು ನಮಗೆ ನೋವನ್ನು ಕೊಡ್ತಾ ಇರುತ್ತೋ, ಆ ಒಂದು ಸಂಬಂಧದಿಂದ ಇರಬಹುದು, ಅಭ್ಯಾಸದಿಂದ ಇರಬಹುದು, ಪರಿಪಾಠದಿಂದ ಇರಬಹುದು, ನಾವು ದೂರ ಹೋಗೋದಕ್ಕೆ, ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನಿಸೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಮತ್ತು ಆ ಪ್ರಯತ್ನಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಕೂಡ ನಾವು ಅಲ್ಲಿ ಇಲ್ಲಿ ಪಡೆದುಕೊಳ್ಳಬೇಕಾಗತ್ತೆ. ಅದು ಪುಸ್ತಕಗಳಿಂದ ಇರಬಹುದು, ಸ್ನೇಹಿತರಿಂದ ಇರಬಹುದು, ಅಥವಾ ನಮ್ಮ ಆಲೋಚನೆಗಳಿಂದಲೇ ಇರಬಹುದು. ಆ ಬಗೆಯ ಒಂದು ಶಕ್ತಿಯನ್ನು ತುಂಬಿಕೊಂಡು ಇದುವರೆ ತನಕ ನಡೆದು ಬಂದಂತಹ ದಾರಿಗಿಂತ ಭಿನ್ನವಾಗಿ ಯೋಚಿಸೋಕೆ, ನಡೆಯೋಕೆ ಪ್ರಯತ್ನಿಸೋದ್ರಲ್ಲಿ ತಪ್ಪಿಲ್ಲ. ಯಾವತ್ತಿಗೂ ಕೂಡ ಮುಖವಾಡಗಳನ್ನು ಕಳಚಿಟ್ಟು ನಾವು ನಾವಷ್ಟೇ, ಮಗುವಿನಷ್ಟೇ ಶುಭ್ರವಾಗಿ ಇರೋದಕ್ಕೆ ಸಾಧ್ಯ ಆದರೆ ಎಷ್ಟು ಚೆಂದ ಅಲ್ವಾ? ಇದು ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಬರ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚಿಸಲು 3 ದಿನ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ತೀರ್ಮಾನ. ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030 ವೇಳೆಗೆ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೆಪ್ಟೆಂಬರ್ 21 3 ದಿನ ವಿಶೇಷ ಅಧಿವೇಶನಕ್ಕೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಧಿವೇಶನದಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿನ ಬರಗಾಲ, ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪನೆಗೂ ತೀರ್ಮಾನಿಸಲಾಗಿದೆ. ಈ ಇಲಾಖೆಯ ಜೊತೆಗೆ ಸ್ಟೇಟ್ ಫೆಲಿಸಿಟೇಷನ್ ಕೌನ್ಸಿಲ್ ರಚನೆಗೂ ಸರ್ಕಾರ ನಿರ್ಧರಿಸಿದೆ. ಈ ಕೌನ್ಸಿಲ್ಗೆ ಮುಖ್ಯಮಂತ್ರಿ ಅಧ್ಯಕ್ಷರಾಗಿದ್ದು ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ. ಕೃಷಿ, ತೋಟಗಾರಿಕೆ, ಐಟಿಬಿಟಿ ಸೇರಿದಂತೆ ಉಳಿದ ಸಚಿವರು ಸದಸ್ಯರಾಗಿರುತ್ತಾರೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಬಿಎಂಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಟ್ಟು 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. 6 ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಟೆಂಡರ್ ನೀಡಿದ್ದು ವಿವಿಧ ಮಾದರಿಯ ಬಸ್ಗಳು ರಾಜ್ಯಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸ್ಥಾಪನೆಗೂ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ಸರ್ಕಾರ ಹಿಂಪಡೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಸಂದ ಜಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. 3 ದಿನದ ಬಳ್ಳಾರಿ ಚಲೋ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಗುಡದೂರಿನಲ್ಲಿ ಮಾತನಾಡಿದ ಅವರು, ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಮಣಿದು ತೆಗೆದುಕೊಂಡಿರುವ ನಿರ್ಧಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿವೇಶನದಲ್ಲಿ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರದಿಂದ ತತ್ತರಿಸಿರುವ ರೈತರ ಸಮಸ್ಯೆಯನ್ನು ಖುದ್ದು ಆಲಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ 13,500 ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈಗಾಗಲೇ

0: ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದ್ದು, ಶಿಕ್ಷಣ ಇಲಾಖೆಯಲ್ಲಿ 16,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಹಂತ ಹಂತವಾಗಿ ಶೀಘ್ರವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಅನುದಾನಿತ ಶಾಲೆಗಳ 6,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
1: ರಾಜ್ಯ ಸರ್ಕಾರ ಸುಮಾರು 72,000 ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ನೌಕರರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ 16,000 ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ನನಗೆ ಕೊಟ್ಟಿದ್ದಾರೆ. ಇದನ್ನ ಹಂತವಾಗಿ ಆದಷ್ಟು ಬೇಗ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಮತ್ತು ಅನುದಾನಿತ ಶಾಲೆಯಲ್ಲೂ ಕೂಡ ಶಿಕ್ಷಕರ ನೇಮಕಾತಿಯನ್ನು ಕೂಡ ಪ್ರಕ್ರಿಯೆಯನ್ನ ಸುಮಾರು 6,000 ಬರುತ್ತೆ. ಹೆಚ್ಚು ಒತ್ತನ್ನ ನಮ್ಮ ಸರ್ಕಾರ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಂತವಾಗಿ ಆದಷ್ಟು ಬೇಗ ನಾವು ನೇಮಕಾತಿಯನ್ನ ಎಲ್ಲಾ ಇಲಾಖೆ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಶಿಕ್ಷಕರ ನೇಮಕಾತಿ ಪ್ರೋಸೆಸ್ ಲೇಟ್ ಮಾಡೋದಿಲ್ಲ, ಬಹಳ ಫಾಸ್ಟ್ ಆಗಿ ಮುಗಿಸ್.
0: ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು 2030 ವೇಳೆಗೆ ಪ್ರಸ್ತುತ ಇರುವ 39 ಗಿಗಾವ್ಯಾಟ್ನಿಂದ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ 10 ವರ್ಷಗಳ ಕಾರ್ಯತಂತ್ರವನ್ನು ಸರ್ಕಾರ ರೂಪಿಸಿದೆ. ನವದೆಹಲಿಯಲ್ಲಿ ನಡೆದ ಭಾರತ್ ಎಲೆಕ್ಟ್ರಿಸಿಟಿ ಪವರ್ ಜೆನ್ ಇಂಡಿಯಾ ಮತ್ತು ಇಂಡಿಯನ್ ಯುಟಿಲಿಟಿ ವೀಕ್ 2026 ಸಮ್ಮೇಳನದಲ್ಲಿ ಮಾತನಾಡಿದ ಇಂಧನ ಇಲಾಖೆ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ, ವಿದ್ಯುತ್ ಸಾಮರ್ಥ್ಯ ಹೆಚ್ಚಳದ ಗುರಿ ಸಾಧಿಸಲು ರಾಜ್ಯವು ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಆದ್ಯತೆ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪಾವಗಡ ಸೋಲಾರ್ ಪಾರ್ಕ್ ವಿಸ್ತರಣೆ ಜೊತೆಗೆ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತಿದೆ. ಪಿಎಂ ಕುಸುಮ್ ಸಿ ಮತ್ತು ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಮೂಲಕ ಕೃಷಿ ಫೀಡರ್ಗಳ ಸೌರೀಕರಣಕ್ಕೂ ಉತ್ತೇಜನ ನೀಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂಧನ ಸಂಗ್ರಹಣೆ ಮತ್ತು ಪ್ರಸರಣ ಕ್ಷೇತ್ರಗಳಲ್ಲಿನ ಖಾಸಗಿ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ನೀಡಲಾಗುತ್ತಿದ್ದು, ಮುಂದಿನ 5 ವರ್ಷಗಳಲ್ಲಿ 2-3 ಲಕ್ಷ ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನಲ್ಲಿ ಇಕೋ ಟೂರಿಸಂ ಅಭಿವೃದ್ಧಿಗೆ ರಾಜ್ಯ ಮಾರ್ಗದರ್ಶನ ನೀಡಲಿದೆ. ಬೆಂಗಳೂರಿಗೆ ಆಗಮಿಸಿದ ಜಾರ್ಖಂಡ್ ನಿಯೋಗ ಇಂದು ಇಕೋ ಟೂರಿಸಂ ಮತ್ತು ಪ್ರವಾಸೋದ್ಯಮ ಮಾದರಿಯನ್ನು ಅಧ್ಯಯನ ನಡೆಸಿತು. ಶೀಘ್ರವೇ ಉಭಯ ರಾಜ್ಯಗಳ ನಡುವೆ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಮೂಲಕ ಕರ್ನಾಟಕ ಇತರ ರಾಜ್ಯಗಳಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ರಾಜ್ಯದ ಪ್ರವಾಸೋದ್ಯಮ ಮಾದರಿಗಳನ್ನು ಜಾರ್ಖಂಡ್ ಪ್ರವಾಸೋದ್ಯಮ ಸಚಿವ ಸುದೇವ್ಯ ಕುಮಾರ್ ಶ್ಲಾಘಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಬಂಧಿತ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಪ್ರಭಾವಿ ವ್ಯಕ್ತಿಗಳಿಂದ ಕ್ಷಣಕ್ಷಣದ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಇಡಿ ನೋಟಿಸ್ಗೆ ಪ್ರತಿಕ್ರಿಯೆ ನೀಡದಂತೆ ಹಾಗೂ ಸಿಐಟಿ ವಿಚಾರಣೆಗೆ ಹಾಜರಾಗುವಂತೆ ಪ್ರಭಾವಿ ವ್ಯಕ್ತಿಗಳು ಸಲಹೆ ನೀಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಿಂದ ನಾಪತ್ತೆಯಾಗಿ ನೋಯ್ಡಾದಲ್ಲಿದ್ದಾಗ ಇಡಿ ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ದಾಳಿ ನಡೆಸಬಹುದು ಎಂದು ಮಾಹಿತಿ ನೀಡಿರುವುದಾಗಿ ತಿಳಿಸಿದೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಶಿವಮೊಗ್ಗದ ಸಾಗರದಲ್ಲಿ ಇಂದು ಪಶ್ಚಿಮಘಟ್ಟ ರೈತ ಸಹಕಾರ ವೇದಿಕೆ ಪಾದಯಾತ್ರೆ ನಡೆಸಿತು. ಸಾಗರ ತಾಲೂಕಿನ ಆವಿನಹಳ್ಳಿ ಗ್ರಾಮದಿಂದ ಸಾಗರದವರೆಗೂ ಪಾದಯಾತ್ರೆ ನಡೆಸಿದ ಹೋರಾಟಗಾರರು ಕಸ್ತೂರಿ ರಂಗನ್ ವರದಿ ಮಾರ್ಪಾಡು ಮಾಡುವಂತೆ ಆಗ್ರಹಿಸಿದ್ದಾರೆ. ಜನವಸತಿ ಹಾಗೂ ಕೃಷಿ ಭೂಮಿಯನ್ನು ವರದಿಯಿಂದ ಸಂಪೂರ್ಣವಾಗಿ ಕೈಬಿಡಬೇಕು, ತಕ್ಷಣವೇ ನೈಜ ಸ್ಥಿತಿ ತಿಳಿಯಲು ಭೌತಿಕ ಸರ್ವೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ, ಮಾಜಿ ಶಾಸಕ ಹರತಾಳು ಹಾಲಪ್ಪ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾ ಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಪ್ರಜಾ ಸೇವಾ ಆಂದೋಲನ ಕಾರ್ಯಕ್ರಮದಡಿ ಸಾರ್ವಜನಿಕರ ಕುಂದುಕೊರತೆಗಳ ತ್ವರಿತ ಇತ್ಯರ್ಥಕ್ಕೆ ಹಾಗೂ ಗುಣಮಟ್ಟದ ಪರಿಹಾರ ಒದಗಿಸುವಂತೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಸಾಂಪ್ರದಾಯಿಕ ಹಬ್ಬವಾದ ಕೈಲು ಪೊಳದನ್ನು ಆಚರಿಸಲಾಯಿತು. ಮುಂಗಾರು ದಿನಗಳಲ್ಲಿ ಜಿಲ್ಲೆಯ ಹೊಲಗದ್ದೆಗಳಲ್ಲಿ ಶ್ರಮವಹಿಸಿ ದುಡಿದ ಬಳಿಕ ರೈತಾಪಿಗಳು ಕೃಷಿ ಉಪಕರಣ ವಾಹನ ಬಂದುಕು

ಗಳಿಗೆ ಪೂಜೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸುವ ಸಂಪ್ರದಾಯವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಾಂಸಾಹಾರ ಭೋಜನ ಇಂದಿನ ದಿನದ ವಿಶೇಷವಾಗಿದ್ದು, ಗ್ರಾಮ ವ್ಯಾಪ್ತಿಯ ಮೈದಾನಗಳಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಸೇರಿದಂತೆ ವಿವಿಧ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಮಳೆ ಬಿಡುವು ನೀಡಿದ್ದ ಕಾರಣ ಸಂಭ್ರಮದಿಂದ ಕೊಡಗಿನ ಜನತೆ ಕೈಲ್ಪೊಳದ ಹಬ್ಬವನ್ನು ಆಚರಿಸಿದರು. ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ದೇವಿ ದರ್ಶನ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಅಗತ್ಯ ಸಿದ್ದತೆಗಾಗಿ ಟೆಂಡರ್ ಕರೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಸ್ವಚ್ಛತೆ ಹಾಗೂ ಗುಂಡಿಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಆರ್ ಗವಿಯಪ್ಪ ಇಂದು 65 ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸಿದರು. ನಗರದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾಪಾಡುವ ಪೌರ ಕಾರ್ಮಿಕರ ಸೇವೆ ಅತ್ಯಂತ ಮಹತ್ವದ್ದಾಗಿದ್ದು, ನೇಮಕಗೊಂಡ ಎಲ್ಲ ಫಲಾನುಭವಿ ಪೌರ ಕಾರ್ಮಿಕರಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಕಸ್ತೂರಿ ರಂಗನ ವರದಿ ಕುರಿತಂತೆ ಚರ್ಚಿಸಲು 3 ದಿನ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ತೀರ್ಮಾನ. ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಮತ್ತು ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030 ವೇಳೆಗೆ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾವ್ಸ್. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 6:21 ಆಗಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಮಧುರವಾದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಂತಹ ಸಮಯ ಮೂಡಿಬರ್ತಾ ಇದೆ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಸಿಂಗಾರ ಸಿರಿಯೇ.
2: ಚಾ

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ. ಸಮಯ ಆಗಿದೆ 7 ಗಂಟೆ. ನಿಮ್ಮೆಲ್ಲರಿಗಾಗಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳ ಪ್ರಸಾರ ಹೀಗೆ ಮುಂದುವರಿಯುತ್ತೆ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ವಿಲು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕೇಳೆ ಚಲುವೆ ಹಾಡು ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಇನ್ನೀಗ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಮೊದಲ ಮಳೆ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೇನ್ಬೋ 7:27 ಆಗಿದೆ. ಕೊನೆ ಎರಡು ಹಾಡಿನೊಂದಿಗೆ ಇವತ್ತಿನ ಸಾನ್ಸರ್ ಸುರಭಿ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ಕೇಳ್ತೇನೆ, ರೀ ಚೂನ್ ಮಾಡಿರಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲು ಎಫ್ ಎಂ ರೇನ್ಬೋ. ನಿಮ್ಮೆಲ್ಲರಿಗಾಗಿ ಮೂಡಿ ಬಂದಿದ್ದು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಸನ್ಸೆಟ್ ಸುರಭಿ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ ಏನೀಗ ಕೆಲವೇ ಕ್ಷಣಗಳಲ್ಲಿ 7:35 ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತಾ ಸಂಚಿಕೆ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೇ ಇರಿ ಕನ್ನಡ ಕಾಮನಬಿಲು ಎಫ್ ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ. 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1,252 ಏರಿಕೆ. ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟ್ರೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ: ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಮತ್ತು ಬೆಲ್ಜಿಯಂ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಇಂದು ಬಿಡುಗಡೆಗೊಳಿಸಿದ ಜಂಟಿ ಹೇಳಿಕೆಯಲ್ಲಿ ಉಭಯ ರಾಷ್ಟ್ರಗಳು ಮುಂಬರುವ 5 ವರ್ಷಗಳಲ್ಲಿ ತಮ್ಮ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ನಿಗದಿಪಡಿಸಿವೆ. ನವದೆಹಲಿಯಲ್ಲಿ ಇಂದು ಭಾರತ ಹಾಗೂ ಬೆಲ್ಜಿಯಂ ನಡುವೆ ರಕ್ಷಣಾ ಸಹಕಾರ, ನವೀಕರಿಸಬಹುದಾದ ಇಂಧನ, ಸೈಬರ್ ಅಪರಾಧ ಸೇರಿದಂತೆ ಗಡಿಯಾಚುಗಿನ ಅಪರಾಧಗಳ ತಡೆ ಹಾಗೂ ರಾಜತಾಂತ್ರಿಕ ತರಬೇತಿ ಕ್ಷೇತ್ರಗಳಲ್ಲಿ ಹಲವು ಪ್ರಮುಖ ಒಪ್ಪಂದಗಳು ಮತ್ತು ತಿಳುವಳಿಕಾ ಪತ್ರಗಳಿಗೆ ಸಹಿ ಹಾಕಲಾಗಿದೆ. ಭಾರತಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿರುವ ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ದೇಶಗಳ ಬಾಂಧವ್ಯ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಇದೇ ವೇಳೆ ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೆಚ್ಚುತ್ತಿರುವ ವಲಯಗಳ ವೈವಿಧ್ಯೀಕರಣವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತವು ಶೇಕಡ 7.8% ಜಿಡಿಪಿ ಪ್ರಗತಿ ಕಾಯ್ದುಕೊಂಡಿದ್ದು ಜಗತ್ತಿಗೆ ಭರವಸೆಯ ಕೇಂದ್ರವಾಗಿದೆ ಎಂದು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಮೊದಲ ಮಹಾಯುದ್ಧದಲ್ಲಿ ಬೆಲ್ಜಿಯಂ ನೆಲದಲ್ಲಿ ಹೋರಾಡಿದ ಸಾವಿರಾರು ಭಾರತೀಯ ಯೋಧರ ತ್ಯಾಗ ಎರಡೂ ದೇಶಗಳ ಐತಿಹಾಸಿಕ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಸ್ಮರಿಸಿದ ಪ್ರಧಾನಿ, ಜೋರಾವರ್ ಟ್ಯಾಂಕ್ ನಿರ್ಮಾಣ ಹಾಗೂ ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಗ್ರೀನ್ ಅಮೋನಿಯಾ ಯೋಜನೆಯಲ್ಲಿ ಎರಡೂ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಇನ್ನು ಸೆಮಿಕಂಡಕ್ಟರ್ ಮತ್ತು ನಿರ್ಣಾಯಕ ಖನಿಜಗಳ ಮರುಬಳಕೆಯಲ್ಲೂ ಜಂಟಿಯಾಗಿ ಕೆಲಸ ಮಾಡಲು ಉಭಯ ರಾಷ್ಟಗಳು ನಿರ್ಧರಿಸಿವೆ. ಭಯೋತ್ಪಾದನಾ ನಿಗ್ರಹಕ್ಕೆ ಸಮಗ್ರ ಮತ್ತು ಜಾಗತಿಕ ದೃಷ್ಟಿಕೋನವನ್ನು ಅನುಸರಿಸುವ ಬದ್ಧತೆಯನ್ನು ಉಭಯ ರಾಷ್ಟಗಳು ಪುನರುಚ್ಚರಿಸಿದ್ದು, ಅಂತಾರಾಷ್ಟೀಯ ಸಮುದಾಯ, ಭಯೋತ್ಪಾದನಾ ಸಂಘಟನೆಗಳು, ಭಯೋತ್ಪಾದಕ ಜಾಲಗಳು, ಅವರ ಅಡಗುತಾಣ ಮತ್ತು ಹಣಕಾಸು ಮೂಲಗಳ ವಿರುದ್ಧ ಒಗ್ಗಟ್ಟಿನಿಂದ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿವೆ. ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರು ಭಾರತವನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿ ಎಂದು ಬಣ್ಣಿಸಿದ್ದು, ತಂತ್ರಜ್ಞಾನ ಮತ್ತು ವಾಣಿಜ್ಯ ರಂಗದಲ್ಲಿ ಭಾರತದೊಂದಿಗಿನ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವುದಾಗಿ ಹೇಳಿದರು. ನವದೆಹಲಿಯಲ್ಲಿ ಇಂದು ಸೆಷಲ್ಸ್ ಶಾಸನ ಸಭೆಯ ಸಭಾಪತಿ ಅಜರಲ್ ಎರ್ನೆಸ್ಟಾ ಅವರ ನೇತೃತ್ವದ ಸಂಸದೀಯ ನಿಯೋಗವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭೇಟಿಯಾಗಿ ಉಭಯ ದೇಶಗಳ ನಡುವಿನ ಸುದೀರ್ಘ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆಧಾರಿತ ಬಾಂಧವ್ಯವನ್ನು ಪುನರುಚ್ಚರಿಸಿದ್ದಾರೆ. ಈ ಸಭೆಯಲ್ಲಿ ಕಡಲ ಭದ್ರತೆ, ನವೀಕರಿಸಬಹುದಾದ ಇಂಧನ, ಸಾಗರೋತ್ಪನ್ನ ವಲಯದ ಸಹಕಾರ ಮತ್ತು ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಭಾರತ ಸೆಷಲ್ಸ್ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ನವದೆಹಲಿಯಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ

0: ಮಹತ್ವದ ದಾಖಲೆಯನ್ನು ಬಿಡುಗಡೆ ಮಾಡಿದರು. ಮುಂದಿನ 10 ವರ್ಷಗಳಲ್ಲಿ ಜಾಗತಿಕ ರಕ್ಷಣಾ ಪಾಲುದಾರಿಕೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಭಾರತದ ಕಾರ್ಯತಾಂತ್ರಿಕ ದೃಷ್ಟಿಕೋನ ಮತ್ತು ಮಾರ್ಗಸೂಚಿಯನ್ನು ಈ ಸಮಗ್ರ ದಾಖಲೆಯು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶದ ಭದ್ರತಾ ಗುರಿಗಳನ್ನು ಜಾಗತಿಕ ಸಹಕಾರದೊಂದಿಗೆ ಸಂಯೋಜಿಸುವ ಮೂಲಕ ದೀರ್ಘಕಾಲೀನ ಸ್ಥಿರತೆ ಹಾಗೂ ಪರಸ್ಪರ ಪ್ರಗತಿಯನ್ನು ಸಾಧಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತದ ವಿದೇಶಾಂಗ ನೀತಿಯಲ್ಲಿ ರಕ್ಷಣಾ ರಾಜತಾಂತ್ರಿಕತೆಯು ಪ್ರಮುಖ ಅಂಶವಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಶಾಂತಿ, ಸ್ಥಿರತೆ ಹಾಗೂ ನಿಯಮಾಧಾರಿತ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ರಕ್ಷಾ ಚೌಕಟ್ಟಿನ ದಾರಿದೀಪವಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತ ಸಾಧಿಸಿರುವ 7.8% ಜಿಡಿಪಿ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಮುಕ್ತ ವ್ಯಾಪಾರ ಒಪ್ಪಂದಗಳ ಸದ್ಬಳಕೆ ಕುರಿತ ರಾಷ್ಟೀಯ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶದ ರಫ್ತು ವ್ಯಾಪಾರವನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಲು ಭಾರತ ಮಾಡಿಕೊಳ್ಳುತ್ತಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಸೌಲಭ್ಯಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1,252 ಏರಿಕೆಯಾಗಿದ್ದು ಸುಮಾರು 4,216 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಪ್ರವಾಹದ ಹಿನ್ನೆಲೆಯಲ್ಲಿ ಹಾನಿಗೊಳಗಾದ ಮೂಲಸೌಕರ್ಯಗಳ ಪುನರ್ ನಿರ್ಮಾಣ ಹಾಗೂ ಪುನರ್ವಸತಿಗಾಗಿ ನೇಪಾಳ ಸರ್ಕಾರ ಅಂತಾರಾಷ್ಟೀಯ ಸಮುದಾಯದಿಂದ ಹೆಚ್ಚುವರಿ ನೆರವು ಕೋರಲು ನಿರ್ಧರಿಸಿದೆ. ಕಠ್ಮಂಡುವಿನಲ್ಲಿ ರಾಜತಾಂತ್ರಿಕ ನಿಯೋಗಗಳು ಹಾಗೂ ವಿಶ್ವಬ್ಯಾಂಕ್, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮತ್ತು ವಿಶ್ವಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಈ ಮಾಹಿತಿ ನೀಡಿದ್ದಾರೆ. ಪ್ರವಾಹದಲ್ಲಿ ನಾಪತ್ತೆಯಾಗಿರುವ 583 ವಿದೇಶಿ ಪ್ರಜೆಗಳ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು, ಹಿಮಾಲಯ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯ ಹಾಗೂ ಪ್ರಕೃತಿ ವಿಕೋಪದ ಅಪಾಯಗಳನ್ನು ತಗ್ಗಿಸಲು ತಕ್ಷಣದ ಜಾಗತಿಕ ನೆರವಿನ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಹಿಮ ನದಿ ಸರೋವರ ಸ್ಫೋಟ, ಪ್ರವಾಹ ಮತ್ತು ಹಿಮ ಕುಸಿತದ ಅಪಾಯದ ಹಿನ್ನೆಲೆಯಲ್ಲಿ ಅಂತಹ ಅಪಾಯ ತಡೆಗೆ ಹಿಮಾಲಯ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಿದ್ಧತೆಯನ್ನು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಇಂದು ಪರಿಶೀಲಿಸಿದರು. ಅಪಾಯಕ್ಕೆ ಒಳಗಾಗಬಹುದಾದ ಹಿಮ ನದಿ ಸರೋವರಗಳು ಮತ್ತು ಹಿಮ ಕುಸಿತ ಸಂಭವನೀಯ ಪ್ರದೇಶಗಳ ನಿರಂತರ ಮೇಲ್ವಿಚಾರಣೆ, ಮುನ್ನೆಚ್ಚರಿಕೆ ವ್ಯವಸ್ಥೆ ಹಾಗೂ ಸಂತ್ರಸ್ತರ ತ್ವರಿತ ಸ್ಥಳಾಂತರಕ್ಕೆ ಅಗತ್ಯ ಸಿದ್ಧತೆ ಕೈಗೊಳ್ಳುವಂತೆ ಅವರು ಸೂಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಲೋಕಸಭಾ ಕ್ಷೇತ್ರ ವಾರಾಣಸಿಯ ಪ್ರವಾಹ ಪರಿಸ್ಥಿತಿಯ ಕುರಿತು ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿ ಸತ್ಯೇಂದ್ರ ಕುಮಾರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಅವರು, ಪ್ರವಾಹ ಪರಿಸ್ಥಿತಿಯ ಕುರಿತು ವಿವರವಾದ ಮಾಹಿತಿ ಪಡೆದರು. ಪ್ರವಾಹ ಪರಿಹಾರ ಶಿಬಿರಗಳಲ್ಲಿ ಮಾಡಲಾಗಿರುವ ವ್ಯವಸ್ಥೆಗಳ ಬಗ್ಗೆಯೂ ಪ್ರಧಾನಿ ವಿಚಾರಿಸಿದರು. ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಬೇಕು ಹಾಗೂ ಸಂತ್ರಸ್ತರಿಗೆ ತಕ್ಷಣದ ನೆರವು ಒದಗಿಸಬೇಕು ಎಂದು ಅವರು ಸೂಚಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಫರೂಕಾಬಾದ್ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು. ಉತ್ತರ ಪ್ರದೇಶದ 32 ಜಿಲ್ಲೆಗಳು ಇದುವರೆಗೆ ಪ್ರವಾಹದಿಂದಾಗಿ ಬಾಧಿತವಾಗಿವೆ. ಸದ್ಯ 22 ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಣಾಮ ಮುಂದುವರೆದಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸರ್ಕಾರ ವ್ಯಾಪಕ ಪರಿಹಾರ ಜಾಲವನ್ನು ಸ್ಥಾಪಿಸಿದೆ. ನಾವೀನ್ಯತೆ, ಗುಣಮಟ್ಟ ಹಾಗೂ ಸ್ಪರ್ಧಾತ್ಮಕ ದರಗಳ ಆಧಾರದಲ್ಲಿ ಭಾರತವು ವಿಶ್ವದ ಅಗ್ರ ಆಟೋಮೊಬೈಲ್ ಉದ್ಯಮವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವಾಹನ ತಯಾರಕರ ಸಂಘದ 66ನೇ ವಾರ್ಷಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಎಸ್ಟಿ ಸಂಗ್ರಹದಲ್ಲಿ ವಾಹನೋದ್ಯಮದ ಕೊಡುಗೆ 15% ಇದ್ದು, ಸುಮಾರು 4 ಕೋಟಿ ನೇರ ಮತ್ತು ಪರೋಕ್ಷ ಉದ್ಯೋಗಗಳಿಗೆ ಈ ಕ್ಷೇತ್ರ ಬೆಂಬಲ ನೀಡುತ್ತಿದೆ ಎಂದರು. ಚೀನಾದ ಶೆನ್ಝೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೋ ಜೋಡಿ ವಿರುದ್ಧ ಅವರು 21-15, 22-24, 21-9

ಒಂದು ಅಂತರದಿಂದ ಗೆಲುವು ಸಾಧಿಸಿದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅನುಭವಿ ಆಟಗಾರ ಕಿಡಂಬಿ ಶ್ರೀಕಾಂತ್, ಕೆನಡಾದ ವಿಶ್ವದ 9ನೇ ಶ್ರೇಯಾಂಕದ ಆಟಗಾರ ವಿಕ್ಟರ್ ಲೈ ಅವರನ್ನು 21-18, 21-19 ನೇರ ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದು, ನಾಳೆ ನಡೆಯಲಿರುವ ಪಂದ್ಯದಲ್ಲಿ ಹಾಂಕಾಂಗ್ನ ಲೀ ಚೆಕ್ಯು ಅವರನ್ನು ಎದುರಿಸಲಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2ನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ. 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1,252 ಏರಿಕೆ. ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮತ್ತು ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ಇಂದು ಭಾರತ ಹಾಂಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಆತ್ಮೀಯವಾದಂತಹ ಸ್ವಾಗತ. ಇದು ಕಾರ್ಯಕ್ರಮ ಒಲವಿನ ಆಲಾಪ. ನಿಮ್ಮ ನೆಚ್ಚಿನ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ನಿಮ್ಮನ್ನ ಸ್ವಾಗತಿಸ್ತಾ ಇರೋದು ಆರ್ಜೆ ಪ್ರವೀಣ್ ಜೋಯ್ಸ್. ಪ್ರೀತಿಯ ಮಾತುಕತೆ, ಪ್ರೀತಿಯ ಹಾಡುಗಳು ಇವೆಲ್ಲವೂ ಈ ಹೊತ್ತು ನಿಮ್ಮ ಜೊತೆಯಾಗಿರುತ್ತೆ. ಶುರು ಮಾಡೋಣ ಕಾರ್ಯಕ್ರಮ ಒಲವಿನ ಆಲಾಪ.

ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲು ಒಲವಿನ ಅಲಪ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಾನು ನಿಮಗೆ ಒಂದು ಕಥೆಯನ್ನ ಹೇಳ್ತಾ ಇದ್ದೀನಿ. ಇದು ಸಿನಿಮಾ ಅಲ್ಲ, ಕಾದಂಬರಿ ಅಲ್ಲ, ಯಾರೋ ಬರೆದ ಕಾಲ್ಪನಿಕ ಕಥೆಯೂ ಅಲ್ಲ, ಒಬ್ಬ ಭಾರತೀಯ ಯುವಕನ ಕಥೆ. ಹಣ ಇರಲಿಲ್ಲ, ಐಷಾರಾಮಿ ಜೀವನನೂ ಇರಲಿಲ್ಲ, ಕೈಯಲ್ಲಿ ಇದ್ದದ್ದು ಒಂದೇ ಒಂದು ಸೈಕಲ್. ಒಂದು ಸೈಕಲ್ ಮತ್ತು ಆತ ಹೊತ್ತಿದ್ದಂತಹ ಅತ್ಯಂತ ದೊಡ್ಡ ಕನಸು. ಸ್ನೇಹಿತರೆ, ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ನೀವು ಪ್ರೀತಿಸುವ ವ್ಯಕ್ತಿಗಾಗಿ ಎಷ್ಟು ದೂರ ಹೋಗ್ತೀರಿ? 10 ಕಿಲೋಮೀಟರ್, 100 ಕಿಲೋಮೀಟರ್, ಎಷ್ಟು ದೂರ ಬೇಕಾದರೂ ಹೋಗ್ತೀನಿ ಅಂತ ಅತ್ಯಂತ ಸಲೀಸಾಗಿ ನಾವು ಹೇಳ್ಬಿಡ್ತೀವಿ. ಆದರೆ ಈ ವ್ಯಕ್ತಿ ಭಾರತದಿಂದ ಸ್ವೀಡನ್ವರೆಗೆ ತಮ್ಮ ಪ್ರೀತಿಗಾಗಿ ಇವರು ಮಾಡಿದಂತಹ ಪ್ರಯಾಣ ಸುಮಾರು 8,000 ಕಿಲೋಮೀಟರ್, ಅದು ಸೈಕಲ್ನಲ್ಲಿ. ಬನ್ನಿ, ಈ ಅದ್ಭುತ ಸಾಹಸದ ಕಥೆಯೊಂದಿಗೆ ಈ ಹೊತ್ತು ಸಾಗೋಣ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 1.3, ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.

ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಒಲವಿನ ಆಲಾಪ. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಗಾಗಿ ಭಾರತದಿಂದ ಸ್ವೀಡನ್ವರೆಗೆ ಸವಾರಿ ಮಾಡಿದಂತಹ ಅದ್ಭುತವಾದ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹೀಗೆ 8,000 ಕಿಲೋಮೀಟರ್ ಸೈಕಲ್ ಮಾಡಿದಂತಹ ಆ ವ್ಯಕ್ತಿಯ ಹೆಸರು ಪಿ ಕೆ ಮಹಾನಂದಿಯ. 1975 ದೆಹಲಿಯಲ್ಲಿ ಚಳಿಗಾಲ, ಕನಾಟ್ ಪ್ಲೇಸ್, ಜನಜಂಗುಳಿ, ಕಾರುಗಳ ಸದ್ದು, ಅಂಗಡಿಗಳ ಬೆಳಕು, ಅದರ ಮಧ್ಯೆ ಒಬ್ಬ ಯುವ ಕಲಾವಿದ ರಸ್ತೆಯ ಬಳಿಯಲ್ಲಿ ಕುಳಿತು ಜನರ ಚಿತ್ರವನ್ನ ಬಿಡಿಸ್ತಿರ್ತಾರೆ. ಅವರ ಹೆಸರೇ ಪಿ ಕೆ ಮಹಾನಂದಿಯ. 10 ನಿಮಿಷಗಳಲ್ಲಿ ವ್ಯಕ್ತಿಯ ಭಾವವನ್ನ ಹಿಡಿದು ಚಿತ್ರ ಬಿಡಿಸುವಂತಹ ಅದ್ಭುತ ಪ್ರತಿಭೆ. ಸ್ವೀಡನ್ನಿಂದ ಭಾರತಕ್ಕೆ ಪ್ರವಾಸಕ್ಕೆ ಬಂದಂತಹ ಯುವತಿ ಆ ರಸ್ತೆಯಲ್ಲಿ ನಡೆದಾಡ್ತಿರುವಾಗ ಪೋರ್ಟ್ರೇಟ್ ಇನ್ 10 ಮಿನಿಟ್ಸ್ ಅವರ ಕಣ್ಣಿಗೆ ಬೀಳುತ್ತೆ. ನೋಡೋಣ, ನಿಜವಾಗಿಯೂ 10 ನಿಮಿಷದಲ್ಲಿ ಚಿತ್ರವನ್ನ ಬಿಡಿಸೋದಿಕ್ ಸಾಧ್ಯನಾ ಅಂತ ಪಿ ಕೆ ಮಹಾನಂದಿಯಾರ ಮುಂದೆ ಕುಳಿತಿರ್ತಾರೆ. ಪಿ ಕೆ ಮಹಾನಂದಿಯಾರವರು ಚಿತ್ರವನ್ನ ಬಿಡಿಸೋದಿಕ್ಕೆ ಆರಂಭಿಸ್ತಾರೆ. 10 ನಿಮಿಷಗಳ ನಂತರ ಚಿತ್ರ ಸಿದ್ಧವಾಗುತ್ತೆ. ಸ್ವೀಡನ್ನ ಹುಡುಗಿ ಪಾರ್ಲೆಟ್ ಅದನ್ನ ನೋಡ್ತಾರೆ, ನಗ್ತಾ ಹೇಳ್ತಾರೆ, ಇನ್ನೂ ಚೆನ್ನಾಗಿ ಬರಿಬೋದಿತ್ತು ಅನ್ಸುತ್ತೆ, ನಾಳೆ ಬರ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಮುಂದಿನ ದಿನ ಕೂಡ ಅವರು ಬರ್ತಾರೆ, ಮತ್ತೊಮ್ಮೆ ಚಿತ್ರವನ್ನ ಬಿಡಿಸಲಾಗುತ್ತೆ. ಆ ದಿನ ಕೂಡ ಚಿತ್ರ ಅವರಿಗೆ

ಶಕ್ತಿಯನ್ನು ಕೊಡೋದಿಲ್ಲ. ಆದರೆ ಕೊನೆಯಲ್ಲಿ ಒಂದು ಚಿತ್ರ ಅದ್ಭುತವಾಗಿ ಮೂಡಿಬರುತ್ತೆ. ಹೀಗೆ ಇವರಿಬ್ಬರ ಮಧ್ಯೆ ಮಾತುಕತೆ ಶುರುವಾಗುತ್ತೆ. ಭಾರತದ ಬಗ್ಗೆ, ಸ್ವೀಡನ್ ಬಗ್ಗೆ, ಕಲೆಯ ಬಗ್ಗೆ, ಜೀವನದ ಬಗ್ಗೆ ಒಬ್ಬರನ್ನೊಬ್ಬರು ತಿಳಿದುಕೊಳ್ಳೋದಕ್ಕೆ ಆರಂಭಿಸ್ತಾರೆ. ಹೀಗೆ ಅಲ್ವಾ, ಕೆಲವೊಮ್ಮೆ ಒಂದು ವಿಶೇಷ ಪರಿಚಯ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಕೇಳ್ತೇನೆ ರೀ, ಇದು ಕಾರ್ಯಕ್ರಮ ಒಲವಿನ

ನೀವು ಕೇಳ್ತಾ ಇರೋದು ಕಾರ್ಯಕ್ರಮ ಒಲವಿನ ಅಲಪ. ಸ್ನೇಹಿತರೆ, ಹೀಗೆ ಅಲ್ವಾ, ಕೆಲವು ಭೇಟಿಗಳು ಆಕಸ್ಮಿಕವಾದರೂ ಅವು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಿಬಿಡುತ್ತೆ. ಒಂದು ಚಿತ್ರವನ್ನು ಬಿಡಿಸುವಂತಹ ಪ್ರಯತ್ನ ಪಿ ಕೆ ಮಹಾನಂದಿಯಾರವರದ್ದು. ಈ ಚಿತ್ರವನ್ನು ಬಿಡಿಸುವಂತಹ ಪ್ರಯತ್ನ ಅವರ ಜೀವನದ ಚಿತ್ರವನ್ನೇ ಬದಲಾಯಿಸಿಬಿಡುತ್ತೆ. ಪ್ರೀತಿ ಭಾಷೆಯನ್ನು ನೋಡೋದಿಲ್ಲ, ಬಣ್ಣವನ್ನು ನೋಡೋದಿಲ್ಲ, ದೇಶವನ್ನು ನೋಡೋದಿಲ್ಲ, ಮನಸ್ಸುಗಳನ್ನು ಮಾತ್ರ ನೋಡುತ್ತೆ. ಇದೇ ಮಾತನ್ನು ಸಾಬೀತುಪಡಿಸುವಂತಹ ಅದ್ಭುತ ಘಟನೆ ಇದು. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ.

ಇವರಿಬ್ಬರು ಒಡಿಶಾದ ಪಿ ಕೆ ಮಹಾನಂದಿಯರ ಮನೆಗೆ ತೆರಳುತ್ತಾರೆ. ಶಾರ್ಲೆಟ್ ಮೊದಲ ಬಾರಿಗೆ ಭಾರತದ ಹಳ್ಳಿಯನ್ನ ನೋಡ್ತಾರೆ. ಅಲ್ಲಿ ಕೊನಾರ್ಕ್ ಸೂರ್ಯನ ದೇವಸ್ಥಾನವನ್ನ ಕೂಡ ನೋಡ್ತಾರೆ. ಅದು ಅವರ ಮನಸ್ಸನ್ನ ಗೆಲ್ಲತ್ತೆ. ಅಲ್ಲಿಂದ ಈ ಪ್ರೇಮ ಕಥೆ ಇನ್ನಷ್ಟು ಗಾಢವಾಗುತ್ತೆ. ಅದರ ಜೊತೆಗೆ ಒಂದು ವಿದಾಯ, ಒಂದು ಮಾತು, ಇಡೀ ಜಗತ್ತನ್ನೇ ಸೈಕಲ್ನಲ್ಲಿ ದಾಟುವಂತಹ ನಿರ್ಧಾರ ಉಟ್ಕೊಳ್ಳುತ್ತೆ. ಕೇಳ್ತಾನೆ ಇರಿ, ಟ್ಯೂನ್ ಮಾಡಿರಿ ಕನ್ನಡ ಕಾಮನಬಿಲ್ಲು FM ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.

ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಕಾರ್ಯಕ್ರಮ ಒಲವಿನ ಆಲಾಪ. ಪಿ ಕೆ ಮಹಾನಂದಿಯಾರವರ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೆ. ಒಬ್ಬ ಕಲಾವಿದ, ಒಬ್ಬ ವಿದೇಶಿ ಯುವತಿ, ಒಂದು ಆಕಸ್ಮಿಕ ಭೇಟಿ. ಆದರೆ ಆ ಒಂದು ಭೇಟಿ ಹೇಗೆ ಜೀವನವನ್ನೇ ಬದಲಾಯಿಸ್ಬಿಡ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. 1975 ಕಥೆಯಲ್ಲಿ ನಾವಿದ್ವಿ. ದೆಹಲಿಯಲ್ಲಿ ಶಾರ್ಲೆಟ್ ಹಾಗೆ ಪಿ ಕೆ ಮಹಾನಂದಿಯಾರವರು ಭೇಟಿಯಾಗ್ತಾರೆ, ಹಾಗೆ ಸ್ನೇಹಿತರು ಆಗ್ತಾರೆ. ಅವರ ಪ್ರೀತಿ, ಆ ಅನುಭವಗಳು ಎಲ್ಲವೂ ಗಟ್ಟಿಯಾಗುತ್ತೆ. ಇದೀಗ ಈ ಪ್ರೇಮ ಕಥೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಪ್ರೀತಿಯ ಜೊತೆಗೆ ಪರೀಕ್ಷೆಗಳು

ಕೂಡ ಸದಾ ಬಂದೇ ಬರುತ್ತೆ. ಶಾರ್ಲೆಟ್ ಭಾರತಕ್ಕೆ ಪ್ರವಾಸಕ್ಕಾಗಿ ಬಂದಿರ್ತಾರೆ. ಪ್ರವಾಸದ ನಂತರ ಭಾರತವನ್ನ ಬಿಟ್ಟು ಮತ್ತೊಮ್ಮೆ ಹಿಂದಿರುಗಿ ಸ್ವೀಡನ್ಗೆ ತೆರಳುತ್ತಾರೆ. ಆದರೆ ಅದು ಸುಲಭವಾದಂತಹ ಕ್ಷಣವಾಗಿರಲಿಲ್ಲ. ಇಬ್ಬರಿಗೂ ಗೊತ್ತಿತ್ತು ಇನ್ನು ಮುಂದೆ ಅವರ ನಡುವೆ ಸಾವಿರಾರು ಕಿಲೋಮೀಟರ್ ದೂರ ಇರುತ್ತೆ. ಆದರೆ ಅವರ ಪ್ರೀತಿ ದೂರದಿಂದ ಕಡಿಮೆ ಆಗಲೇ ಇಲ್ಲ. ಅವರು ಪತ್ರಗಳನ್ನು ಬರೆಯುತ್ತಿರ್ತಾರೆ. ಪತ್ರಗಳ ಮೂಲಕ ಇವರ ಪ್ರೀತಿ ಎರಡು ವರ್ಷಗಳ ಕಾಲ ಹೀಗೆ ಮುಂದುವರಿಯುತ್ತೆ. ಶಾರ್ಲೆಟ್ ಹಿಂತಿರುಗಿ ಹೋಗುವಾಗ ಪಿಕೆ ಅವರಿಗೆ ಒಂದು ಮಾತನ್ನ ಹೇಳಿರ್ತಾರೆ, ನೀವು ಸ್ವೀಡನ್ಗೆ ಬನ್ನಿ. ಆ ಮಾತು ಸದಾ ಪಿಕೆ ಅವರ ಮನಸ್ಸಿನಲ್ಲೇ ಉಳಿದ್ಬಿಡುತ್ತೆ. ಆದರೆ ಸಮಸ್ಯೆ ಏನು ಗೊತ್ತಾ, ಅವರಿಗೆ ವಿಮಾನದ ಟಿಕೆಟ್ ಖರೀದಿ ಮಾಡೋದಕ್ಕೆ ಹಣವಿರೋದಿಲ್ಲ. ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಯಲ್ಲಿ ಹಲವಾರು ಜನ ತಮ್ಮ ಕನಸನ್ನ ಕೈಬಿಡ್ತಾರೆ. ಆದರೆ ಪಿಕೆ ಅವರು ಹಾಗೆ ಮಾಡಲಿಲ್ಲ. ಹಣ ಇಲ್ವಾ ಪರವಾಗಿಲ್ಲ, ವಿಮಾನದ ಟಿಕೆಟ್ ಇಲ್ವಾ ಪರವಾಗಿಲ್ಲ, ದಾರಿ ದೂರನ ಪರವಾಗಿಲ್ಲ, ಯಾಕಂದ್ರೆ ನನ್ನ ಬಳಿ ಒಂದು ದೊಡ್ಡ ಶಕ್ತಿ ಇದೆ, ಆ ಶಕ್ತಿ ಪ್ರೀತಿ ಅಂತ ಹೇಳ್ತಾ ಅವರು ತಮ್ಮ ಬಳಿ ಇದ್ದಂತಹ ಎಲ್ಲವನ್ನೂ ಮಾರಿ ಒಂದು ಸೈಕಲ್ ಅನ್ನ ಖರೀದಿ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅವರ ಸ್ವೀಡನ್ ಪಯಣ. ಪಯಣದ ಬಗ್ಗೆ ಮಾತಾಡೋಣ. ಟ್ಯೂನ್ ಮಾಡಿರಿ, ಕೇಳ್ತಾನೇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ.

ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲು. ಪಿ ಕೆ ಮಹಾನಂದಿಯವರ ವಿಶೇಷವಾದ ಕಥೆಯನ್ನ ನಿಮ್ಮುಂದೆ ಇಡ್ತಾ ಇದ್ದೆ. ಅವರ ಬಳಿ ಇದ್ದಂತಹ ಎಲ್ಲ ವಸ್ತುಗಳನ್ನ ಮಾರಿ ಒಂದು ಸೈಕಲ್ ಅನ್ನ ಖರೀದಿ ಮಾಡ್ತಾರೆ. ಸೈಕಲ್ ಅನ್ನ ಖರೀದಿ ಮಾಡಿ 1977 ಜನವರಿ 22 ಒಂದು ಐತಿಹಾಸಿಕ ಪ್ರಯಾಣವನ್ನ ಆರಂಭ ಮಾಡ್ತಾರೆ. ಇದು ಭಾರತದಿಂದ ಸ್ವೀಡನ್ಗೆ. ಒಬ್ಬ ವ್ಯಕ್ತಿ, ಒಂದು ಸೈಕಲ್, ಒಂದೇ ಒಂದು ಕನಸು, ಪ್ರೀತಿ. ಭಾರತದಿಂದ ಸ್ವೀಡನ್ಗೆ ಪ್ರಯಾಣವನ್ನ ಆರಂಭಿಸ್ತಾರೆ. ಸ್ವೀಡನ್ನ ದೂರ ಸುಮಾರು 8,000 ಕಿಲೋಮೀಟರ್. ಅವರು ಹಾದು ಹೋಗುವಂತಹ ಮಾರ್ಗ ಭಾರತ, ಭಾರತದಿಂದ ಪಾಕಿಸ್ತಾನ, ಅಲ್ಲಿಂದ ಅಫ್ಘಾನಿಸ್ತಾನ, ಇರಾನ್, ಟರ್ಕಿ, ಯುರೋಪ್, ಯುರೋಪ್ನಲ್ಲಿ ಸ್ವೀಡನ್. ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತಿನ ದಿವಸ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದು ಸುಲಭ. ವಿಮಾನಗಳಿದೆ, ಮೊಬೈಲ್ ಫೋನ್ ಇದೆ, GPS ಇದೆ, ಇಂಟರ್ನೆಟ್ ಇದೆ. ಆದರೆ 1977 ಇದು ಯಾವುದೂ ಇರಲಿಲ್ಲ. ಒಂದೇ ಒಂದು ನಕ್ಷೆ, ಒಂದು ಸೈಕಲ್ ಮತ್ತು ದಾರಿಯಲ್ಲಿ ಸಿಗುವ ಜನರ ಮೇಲಿನ ನಂಬಿಕೆ, ಇಷ್ಟೇ ಆಗಿತ್ತು ಪಿ ಕೆ ಮಹಾನಂದಿಯವರ ಸಂಪತ್ತು. ಮೊದಲ ಹಂತದಲ್ಲಿ ಭಾರತದಿಂದ ಪಾಕಿಸ್ತಾನದ ಕಡೆಗೆ ಸಾಕ್ತಾರೆ. ಪ್ರತಿದಿನ ಸುಮಾರು 70 ಕಿಲೋಮೀಟರ್ನಷ್ಟು ಸೈಕಲ್ ಅನ್ನ ತೊಳಿತಿರ್ತಾರೆ. ಬೆಳಕಿನ ಸೂರ್ಯನೊಂದಿಗೆ ಪ್ರಯಾಣ ಆರಂಭ. ರಸ್ತೆಗಳು, ಹೊಸ ಜನರು, ಹೊಸ ಭಾಷೆಗಳು, ಹೊಸ ಸಂಸ್ಕೃತಿಗಳು, ಪ್ರತಿ ದಿನವೂ ಒಂದು ಹೊಸ ಅನುಭವವಾಗಿರುತ್ತೆ ಪಿ ಕೆ ಮಹಾನಂದಿಯವರಿಗೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಖಂಡಿತವಾಗಲೂ ಉದ್ಭವ ಆಗುತ್ತೆ. ಹೀಗೆ ಸೈಕಲ್ನಲ್ಲಿ ಒಬ್ಬರೇ ಹೊರಟಿದ್ದಾರಲ್ಲ, ಅವರಿಗೆ ಭಯವಾಗಲಿಲ್ವಾ? ಸಹಜವಾಗಿ ಭಯವಾಗಿರುತ್ತೆ. ಆದರೆ ಮನಸ್ಸಿನಲ್ಲಿ ಒಂದೇ ಒಂದು ಚಿತ್ರ ಅವರ ಬಳಿ ಇತ್ತು. ಅದು ಶಾರ್ಲೆಟ್ ಅವರನ್ನ ಭೇಟಿ ಮಾಡುವಂತಹ ಕ್ಷಣ. ಆ ಕನಸು, ಆ ಶಕ್ತಿ ಈ ಎಲ್ಲ ಭಯಗಳನ್ನು ಹೋಗಲಾಡಿಸ್ಬಿಡತ್ತೆ. ಆದರೆ ಇವೆಲ್ಲವನ್ನ ದಾಟಿ ಪಿ ಕೆ ಮಹಾನಂದಿಯವರು ತಮ್ಮ ದಾರಿಯಲ್ಲಿ ಸಾಕ್ತಾನೆ ಇರ್ತಾರೆ. ಇನ್ನಷ್ಟು ಮಾತಾಡೋಣ. ಕೇಳ್ತಾನೆ ಇರಿ, ಚೂನ್ ಮಾಡಿರಿ ಕನ್ನಡ ಕಾಮನವಿಲು ಎಫ್ ಎಂ ರೇನ್ಬೋ.

ಬಾಗಿಲಲ್ಲಿ ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ ಸೋನೆ ಮಳೆಯಾಗಿ, ಆದರೂ ಮೆಲ್ಲ ಮೆಲ್ಲ ಬರಬಾರದೆ

ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು. ಪಿಕೆ ಮಹಾನಂದಿಯಾರವರ ವಿಶೇಷವಾದ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೆ. ಮಹಾನಂದಿಯಾರವರು ಪಾಕಿಸ್ತಾನದ ನಂತರ ಅಫ್ಘಾನಿಸ್ತಾನವನ್ನ ಪ್ರವೇಶ ಮಾಡ್ತಾರೆ. ಅಫ್ಘಾನಿಸ್ತಾನದಲ್ಲಿ ಜನರು ಅವರ ಕಲೆಯನ್ನ ಅತ್ಯಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅಲ್ಲಿ ಅವರು ಜನರ ಚಿತ್ರಗಳನ್ನ ಬಿಡಿಸಿಕೊಡ್ತಾರೆ. ಬಿಡಿಸಿಕೊಟ್ಟಂತಹ ಚಿತ್ರಕ್ಕೆ ಕೆಲವರು ಹಣವನ್ನು ಕೊಡ್ತಿದ್ರು, ಕೆಲವರು ಆಹಾರವನ್ನ ನೀಡ್ತಿದ್ರು, ಇನ್ ಕೆಲವರು ರಾತ್ರಿ ಉಳಿದುಕೊಳ್ಳೋದಿಕ್ಕೆ ಸ್ಥಳವನ್ನು ಕೂಡ ಕೊಡ್ತಿದ್ರು. ಹೀಗೆ ಅವರ ಪ್ರಯಾಣ ಮುಂದುವರಿಯುತ್ತೆ. ಅಫ್ಘಾನಿಸ್ತಾನದ ನಂತರ ಇರಾನ್ ಅನ್ನ ಪ್ರವೇಶ ಮಾಡ್ತಾರೆ. ಇಲ್ಲೂ ಕೂಡ ಹೊಸ ಹೊಸ ಸವಾಲುಗಳು ಎದುರಾಗುತ್ತೆ. ಹೊಸ ಭಾಷೆ, ಹೊಸ ರೀತಿಯ ಜನ, ಇವೆಲ್ಲವನ್ನ ದಾಟಿ ಮಹಾನಂದಿಯಾರವರು ಸ್ವೀಡನ್ನ ಕಡೆಗೆ ಮುಂದೆ ಸಾಗ್ತಾರೆ. ಪಿ ಕೆ ಮಹಾನಂದಿಯಾರವರು ಒಂದು ಕಡೆ ಸೈಕಲ್ ಅನ್ನ ತೊಳಿತಿದ್ದಾರೆ, ಮತ್ತೊಂದು ಕಡೆ ಸ್ವೀಡನ್ ನಲ್ಲಿ ಶಾರ್ಲೆಟ್ ಪಿ ಕೆ ಮಹಾನಂದಿಯಾರವರಿಗಾಗಿ ಕಾಯ್ತಾ ಇದ್ದಾರೆ. ದೀರ್ಘ ಪಯಣ. ಶಾರ್ಲೆಟ್ರ ಮನೆಯ ಬಾಗಿಲಿನ ಎದುರು ನಿಂತಿರ್ತಾರೆ ಪಿ ಕೆ ಮಹಾನಂದಿಯಾರವರು. ಶಾರ್ಲೆಟ್ ಅವರ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ. ಮತ್ತೊಂದು ಕಡೆ ಅವರ ಎದೆಯಲ್ಲಿದ್ದಂತಹ ಭಾರವೆಲ್ಲವೂ ಕಡಿಮೆ ಆಗುತ್ತೆ. ಇದು ಕೇವಲ ಭೇಟಿಯಾಗಿರೋದಿಲ್ಲ, ಇದು ಭರವಸೆಯ ಗೆಲುವು, ಪ್ರೀತಿಯ ಗೆಲುವು, ನಂಬಿಕೆಯ ಗೆಲುವು.

ಒಲವಿನ ಆಲಾಪ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಾವಿವತ್ತು ಪಿ ಕೆ ಮಹಾನಂದಿಯ ಹಾಗೆ ಶಾರ್ಲೆಟ್ ಅವರ ಅಸಾಧಾರಣವಾದ ಕಥೆಯನ್ನ ತಿಳ್ಕೊಂಡ್ವಿ. ಪಿ ಕೆ ಮಹಾನಂದಿಯ ಹಾಗೆ ಶಾರ್ಲೆಟ್ ಅವರು ಸ್ವೀಡನ್ ನಲ್ಲಿ ಅಧಿಕೃತವಾಗಿ ಮದುವೆ ಆಗ್ತಾರೆ. ಇಬ್ಬರು ಹೊಸ ಜೀವನವನ್ನ ಆರಂಭಿಸ್ತಾರೆ. ಶಾರ್ಲೆಟ್ ಪಿ ಕೆ ರವರಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ಬೆಂಬಲವನ್ನ ನೀಡ್ತಾರೆ. ಇನ್ಫ್ಯಾಕ್ಟ್ ಪ್ರೀತಿಯ ಅರ್ಥನೇ ಅದಲ್ವೇ. ಹೀಗೆ ಪರಿಪೂರ್ಣವಾದಂತಹ ಜೀವನ ಇವರದ್ದು. ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ. ಮುಂದಿನ ಬಾರಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಜೊತೆಯಾಗ್ತೀನಿ. ಅಲ್ಲಿಯವರೆಗೂ ಪ್ರೀತಿಯನ್ನ ಗೌರವಿಸಿ ಸಂಬಂಧಗಳನ್ನ ಕಾಪಾಡಿ. ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಜೆ ಪ್ರವೀಣ್ ಜೋಯ್ಸ್. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ 9:16. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸುಕೂನ್ ಕೇಪಲ್, ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಂತಹ ಸಮಯ. ಅದರಲ್ಲೂ ಇವತ್ತು ಬಾಲಿವುಡ್ ಸಂಗೀತದಲ್ಲಿ ವಿಶೇಷವಾದಂಥ ಹೆಸರು ಮಾಡಿರುವಂತಹ ಜೋಡಿ ಅಂದರೆ ಜೋಡಿಗಳಲ್ಲಿ ಒಂದು ಜೋಡಿ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ರವರದ್ದು ಅದ್ಭುತ.

ವಾದ ಗೀತೆಗಳನ್ನು ಸದಾಕಾಲ ಬಾಲಿವುಡ್ ಚಿತ್ರರಂಗಕ್ಕೆ ನೀಡಿರುವಂತಹ ಜೋಡಿಯ ಪ್ಯಾರಿಲಾಲ್ರವರ ಜನ್ಮದಿನ ಇವತ್ತು. 86ನೇ ಜನ್ಮದಿನವನ್ನು ಆಚರಿಸ್ತಿರುವಂತಹ ಪ್ಯಾರಿಲಾಲ್ರವರಿಗೆ ಜನ್ಮದಿನದ ಶುಭಾಶಯಗಳು ಅಭಿನಂದನೆಗಳನ್ನು ತಿಳಿಸ್ತಾ ಅವರ ಹಾಡುಗಳನ್ನು ಕೇಳ್ತಾ ಈ ದಿನ ಸಾಗೋಣ. ಭವಿ ಚಿತ್ರದಿಂದ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ ಛಾವಿ ಕೋಜಾಯೇ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾವ್ದು ಅದ್ಭುತವಾದ ಗೀತೆಗಳನ್ನು ಕೇಳ್ತಾ ಇದ್ವಿ. ಲಕ್ಷ್ಮೀಕಾಂತ್ ಪ್ಯಾರೇರಾರವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆಗಳನ್ನು ಕೇಳ್ತಾ ಇದ್ವಿ. ಮುಂದೆ ಇನ್ನೀಗ ಮೂಡಿಬರ್ತಾ ಇದೆ ಸತ್ಯಂ ಶಿವಂ ಸುಂದರಂ ಚಿತ್ರದ ಶೀರ್ಷಿಕೆ ಗೀತೆ.

यही है साहिबान कहानी प्यार की। किसी ने जान ली, किसी ने जान

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇಡಿಯೋ 9:55 ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ರವರ ಸಂಗೀತ ಸಂಯೋಜನೆ ಗೀತೆಗಳನ್ನು ಕೇಳ್ತಾ ಇದ್ವಿ. ಪ್ಯಾರೆಲಾಲ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ ಕಾರ್ಯಕ್ರಮದಲ್ಲಿ ಇನ್ನೀಗ ಮುಂದುವರಿಯೋಣ. ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾಚಾರ್ಯ ಅವರು, ಆನಂದ್ ಕುಲಕರ್ಣಿ ರವರಿಂದ ಸಂದೇಶ, ಸತ್ಯಂ ಶಿವಂ ಸುಂದರಂ ಚಿತ್ರದ ಹಾಡಿಗಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಶಿವಾನಂದ ಅವರು, ನಂಬರ್ ರನ್ನಿಂಗ್ 1109 ಇಂದ ಸಂದೇಶ, ನಂಬರ್ ರನ್ನಿಂಗ್ 8895 ಇಂದ ಸಂದೇಶ ಬಂದಿದೆ. ಆಕಾಶವಾಣಿ ಅದ್ಭುತ ಗೀತೆಗಳಿಗೆ ಧನ್ಯವಾದಗಳು ಅಂತಾರೆ ತೀರ್ಥೇಶ್ ಅವರು. ನಿಮ್ಮೆಲ್ಲರ ಸಂದೇಶಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಇನ್ನೀಗ ಮುಂದುವರಿಯೋಣ. ಇದೀಗ ಮುಡಿ ಬರ್ತಾ ಇದೆ ಮೇರೆ ನಸೀಬ್ ಮೇ ತೂ ಹೈ ಕೆ ನಹಿ, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಈ ಗೀತೆ, ಆನಂದ್ ಬಕ್ಷಿರವರ ಸಾಹಿತ್ಯದಲ್ಲಿ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ ಬೋನ್ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. 9:54 ಆಗಿದೆ. ಇವತ್ತಿನ ಈ ಅದ್ಭುತವಾದ ಸುಕುನ್ ಕೇಪಲ್ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ಮುಡಿದಂತಹ ಗೀತೆಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲಕ್ಷ್ಮೀಕಾಂತ್, ಪ್ಯಾರೆಲಾಲ್ ಈ ಜೋಡಿಯ ಪ್ಯಾರೆಲಾಲ್ರವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕೊನೆ ಮಾಡೋಣ. ಈ ದಿನದ ಸುಕುನ್ ಕೇಪಲ್ ಮೂಡಿ ಬರ್ತಾ ಇದೆ, ಢಲ್ಕಾಯ ದಿನ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 10 ಗಂಟೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ನಿಮ್ಮೆಲ್ಲರ ಪ್ರೀತಿಯ ಕನಸಿನ ಲೋಕ ಕಾರ್ಯಕ್ರಮನ ಶುರು ಮಾಡುವಂತಹ ಸಮಯ. ಕನಸಿನ ಗೀತೆಗಳನ್ನು ಕೇಳ್ತಾ ಕನಸಿನ ಮಾಯ ಲೋಕಕ್ಕೆ ಹಾರುವಂತಹ ಸಮಯ ಈ ಹೊತ್ತು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಪ್ರವೀಣ್ ಜೋಸ್. ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ ಈ ಸಮಯ, ಆನಂದಮಯ ಈ ಸಮಯ, ಕನಸಿನ ಲೋಕದ ಸಮಯ. ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ, ಶಿವದಶಂಕರ್ ಅವರ ಸಾಹಿತ್ಯ ಇರುವಂತಹ ಗೀತೆ, ಟಿಜಿಲಿ ಕಪಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಶುರುವಾಗ್ತಿದೆ ಕಾರ್ಯಕ್ರಮ ಕನಸಿನ ಲೋಕ.

ನ ಸೋತು ಹೋದನು ಹಾಡಿದ್ಮೇಲೆಗಾಗಿ ಮೂಡಿಬಂತು. ಕಾರ್ಯಕ್ರಮ ಇದೀಗ ಮುಂದುವರಿಯುತ್ತೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಪ್ರೀತಿಸು ಸಮೀಪಿಸು ಬಯಸದೆ. ಬಳಿ ಬಂದ ಈ ಚಿತ್ರದ ಈ ಗೀತೆಗೆ ಎಸ್ ಜಾನಕಿರವರ ಧ್ವನಿ ಕೂಡ ಇದೆ. ಚಿವತಿ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಪ್ರೀತಿಸು ಸಮೀಪಿಸು.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಗೀತೆಗಳು ಮೂಡಿಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿರವರ ಧ್ವನಿಯಲ್ಲಿ ಮೂಡಿಬಂತು ನಗು ನಗುತ್ತಾ ನೀ ಬರುವೆ. ಇನ್ನೀಗ ಮೂಡಿಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯರ ಧ್ವನಿಯಲ್ಲಿ ನಿಲ್ಲೆ ಗೌರಮ್ಮ.

ಜೋಡಿ ನಮ್ಮ ಕೈ ಚಳಕ ಎಲ್ಲ ನೋಡಿ ನೋಡಿ ನೋಡಿ ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ ಬಲ್ಲು

0: ಇಲ್ಲೆಲ್ಲೂ ಇಲ್ಲ, ನನ್ನಂತ ಮಾತುಗಾರ ಊರಲ್ಲೇ ಇಲ್ಲ.
1: ನನ್ನಂತ ಕುಳ್ಳ ಭೂಮಿಲೆ ಇಲ್ಲ,
0: ನನ್ನಂತ ಭಾರಿ ಕಳ್ಳ ಇನ್ನೂ ಹುಟ್ಟಿಲ್ಲ.

ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ. ಅದ್ಭುತವಾದ ಹಾಡುಗಳು ಅಂತ ಹೇಳಿ ಕೃಷ್ಣವೇಣಿಯವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಸೂಪರ್ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಅದ್ಭುತವಾದ ಹಾಡುಗಳು ಅಂತಾರೆ ಚಿದಾನಂದರವರು. ಯಶ್ ಗಿರಿಜಾರಮ್ಮರವರಿಂದ ಸಂದೇಶ, ವಾಣಿಶ್ರೀರವರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳು ಅಂತ ಕಿಶನ್ ರೋಷನ್ ರವರಿಂದ ಸಂದೇಶ, ಚಂದ್ರಶೇಖರ್ ನಾಯಕರವರು ಸಂದೇಶವನ್ನು ಕಳಿಸ್ತಿದ್ದಾರೆ. ಹನುಮಂತೇಗೌಡ ಶೋಭಾರಾಣಿಯರವರು ಸಂದೇಶವನ್ನು ಕಳಿಸಿದ್ದಾರೆ. ಅದ್ಭುತವಾದ ನಿಮ್ಮೆಲ್ಲರ ಈ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಉಮೇಶ್ ಅವರಿಂದ ಸಂದೇಶ, ವಿಜಯಪುರದಿಂದ ಇಸ್ಮಾಯಿಲ್ರವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆಯೇ ಗೀತೆಗಳು ಹೀಗೆ ಮುಂದುವರಿಯುತ್ತೆ. ಎಸ್ ಜಾನಕಿರವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ ಹೂವಿಂದ ಹೂವಿಗೆ ಹಾರುವ ದುಬ್ಬಿ. ಹೊಂಬಿಸಲು ಚಿತ್ರದಿಂದ ಗೀತಪ್ರಿಯರವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬೆಲು ಎಫ್ ಎಂ ರೈನ್ಬೋ ಪೀಸ್ ಶಿಲಾರವರ ಧ್ವನಿಯಲ್ಲಿ ಮುಂದಿನ ಹಾಡು ಇದೀಗ ಮೂಡಿ ಬರ್ತಾ ಇದೆ. ಕಿಲಾಡಿ ಕಿಟ್ಟು ಚಿತ್ರದಿಂದ ಮಾಡಿದಲ್ಲಿ ಮಗುವಾಗಿ ನಾನು ಪೀಸ್ ಶಿಲಾರವರ ಜೊತೆಗೆ ನೀವೆಲ್ಲರೂ ಸ್ಥಿರೋ ಹಾಗೆ ಈ ಹಾಡಿಗೆ ಧ್ವನಿಯಾಗಿರೋರು ಜ್ಯೋತಿಯಾಗಿರೋರು ಡಾಕ್ಟರ್ ವಿಷ್ಣುವರ್ಧನ್ ಆರ್ ಎನ್ ಜಿ ಗೋಪಾಲ್ರವರ ಸಾಹಿತ್ಯ ಇರುವಂತಹ ಗೀತೆ, ಮೋಹನ್ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಇನ್ನೀಗ ಮಡಿಲಲ್ಲಿ ಮಗುವಾಗಿ ನಾನು

ಈ ಅದ್ಭುತ ಕನಸಿನ ಲೋಕವನ್ನು ಕೊನೆ ಮಾಡುವಂತಹ ಸಮಯ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಸಂದೇಶಗಳನ್ನು ಕಳಿಸಿರುವಂತಹ ಎಲ್ಲ ಪ್ರೀತಿಯ ಕೆಳಗುರಿಗೂ ಕೂಡ

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು

ಅಂತರಾಳದ ಮಂಥನಗಳಿಗೆ ಚೇತನ ಭಾವಸ್ಪಂದನ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಇದು ನಾನ್ ಸ್ಟಾಪ್
1: ಸಂಡಿಸುತ್ತಿಹಳು.
2: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
4: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
2: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ತರಾ ಶಾಮಕ ಹೋಗುಮ ಸುಬಹ ಪೇ ಜಿಸ ತರಾ ಶಾಮಕ ಹೋಗುಮ ಜುಲ್ಫೋ ಮೇ ಏಕ ಚೆಹರಾ ಕುಛ ಜಾಹಿರ್ ಕುಛ ನಿಹಾ.